ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಶಕವರ್ಷ 1948 ಜ್ಯೇಷ್ಠ 23, ಅಂದರೆ 2026 ಇಸ್ವಿಯ ಜೂನ್ ತಿಂಗಳ 13 ತಾರೀಕಿನ ಶುಭ ಪ್ರದಾಯಕವಾದಂತಹ ಶನಿವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ದಿನ ತಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
6: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:10 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಥ ಮಲ್ನಾಡ್. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ. ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನನ್ನು ಪ್ರಾರ್ಥಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡೋಣ.

ಶೃಂಗಗಿರಿಯಲ್ಲಿ ನೆಲೆ ನಿಂತಿರುವಂತಹ ತಾಯಿ ಶಾರದೆಯ ಕುರಿತಾದಂತಹ ಸೊಗಸಾದ ಭಕ್ತಿ ಪ್ರಧಾನವಾದಂತಹ ಗೀತೆಯನ್ನು ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಪ್ರಿಯ ಸ್ನೇಹಿತರೆ, ಜೀವನದಲ್ಲಿ ಹಲವಾರು ಜಂಜಾಟಗಳು, ಸಾಮರಸ್ಯ ಇಲ್ಲದಿರುವಂತಹ ಬದುಕಿನಲ್ಲಿ ಒದ್ದಾಡ್ತಿರುವಂತಹ ಸಮಯದಲ್ಲಿ ಸರಳವಾದಂತಹ ಬದುಕಿನ ಸೂತ್ರಗಳು ನಮ್ಮ ಬದುಕನ್ನು ಉತ್ತಮವಾದಂತಹ ರೀತಿಯಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಸಹಾಯಕವಾಗಿ ನಿಲ್ಲುತ್ತೆ. ಅಂತಹ ಸರಳ ಸೂತ್ರಗಳನ್ನ ತಿಳಿಸ್ಕೊಡೋದೆ ವಚನಗಳು. ವಚನಗಳು ಬರೀ ಸಾಹಿತ್ಯ ಪ್ರಕಾರ ಮಾತ್ರ ಅಲ್ಲ, ಬದಲಿಗೆ ನಮ್ಮ ಬದುಕಿಗೆ ದೀವಿಗೆ ಹಿಡಿದು ಮುನ್ನಡೆಸುವಂತಹ ಒಂದು ಕ್ರಮ. ಅಂತಹ ಸೊಗಸಾದ ವಚನ ಒಂದನ್ನು ಕೇಳೋಣ. ಲಾವಣ್ಯ ದಿನೇಶ್ ರವರ ಧ್ವನಿಯಲ್ಲಿ ಈ ಒಂದು ವಚನವನ್ನು ಸೃಷ್ಟಿಸಿದ್ದು ಬಸವೇಶ್ವರ ಬಸವಣ್ಣನವರು. ಸತಿಗೆ ಕೇಳಿ ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಯ್ಯ ಬಡವನಯ್ಯ. ಈ ಸೊಗಸಾದ ವಚನ ನಿಮಗೋಸ್ಕರ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.

ಎಂತಹ ಸೊಗಸಾದಂತಹ ಗೀತೆ. ಕೊಲ್ಲೂರಿನಲ್ಲಿ ನೆಲೆ ನಿಂತಿರುವಂತಹ ತಾಯಿ ಶ್ರೀ ಮೂಕಾಂಬಿಕೆಯ ದರ್ಶನವನ್ನು ಪಡೆದಷ್ಟೇ ಸಂತೋಷವಾಯಿತು ಅಂತಲೇ ಹೇಳಬಹುದು. ಇದನ್ನು ಹೇಳ್ತಾ ಭಕ್ತಿರಂಜಿನಿ ರಂಜಿಸುವಂತಹ ಗೀತೆಗಳು ಪ್ರಸಾರ ಆಗ್ತಾ ಸಾಕ್ತಾ ಇದ್ದಾವೆ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಭಗವಾನ್ ಶ್ರೀ ಸಾಯಿಬಾಬಾರವರ ಗೀತೆ ಗಂಗ ಜಟಾಧರ ಅನ್ನುವಂಥ ಸೊಗಸಾದ ಗೀತೆ. ಹಂಸಲೇಖರವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಎಸ್ ಪಿ ಬಿ ಸಂಗೀತ ಕಟ್ಟಿ ಸಾಯಿರಾಮ್ರವರ ಸಾಹಿತ್ಯದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ನಿಮಗೋಸ್ಕರ ನಿಮ್ಮ ನೆಚ್ಚಿನ ಕನ್ನಡ ಕಾವನ ಬಿಲ್ಲಿನಲ್ಲಿ.

ಇಂತಹ ಸುಂದರವಾದಂತಹ ಗೀತೆ ಅಲ್ವಾ? ತಾಯಿ ಮುಂದೆ ಎಲ್ಲ ದೇವಾನುದೇವತೆಗಳು ತಲೆ ಬಾಗಲೇಬೇಕು, ತಾಯಿಯ ಮಮತೆ ಅಂಥದ್ದು ಅಂತ ನಮಗೆ ನಾಗರತ್ನರವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡಿದಂತಹ ವಚನ ಗೀತೆಗಳಾಗಿರಬಹುದು, ಜೊತೆಗೆ ಭಕ್ತಿ ಪ್ರಧಾನವಾದಂತಹ ಗೀತೆಗಳನ್ನ ಮೆಚ್ಚಿ ನೀವು ಸಂದೇಶ ಕಳಿಸಿದ್ದೀರಾ, ಧನ್ಯವಾದಗಳು. ಶುಭ ಮುಂಜಾನೆ.

ತಾನೇ ಅಂತ ಉಷಾರ್ ಅವರು ನಮಗೆ ಹಲಸೂರಿನಿಂದ ಸಂದೇಶ ಕಳಿಸಿದ್ರೆ, ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ, ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ರು. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಲಕ್ಷ್ಮೀ ಮಹಾಲಕ್ಷ್ಮಿ ಈ ಚಿತ್ರದಿಂದ ಬಾರಮ್ಮ ಬಡವರ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿಯ ಕುರಿತಾದಂತಹ ಈ ಸೊಗಸಾದ ಗೀತೆ ನಿಮಗೋಸ್ಕರ ಕೆ ಎಸ್ ಚಿತ್ರಾರವರ ಧ್ವನಿಯಲ್ಲಿ.

0: ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಗೀತೆಗಳು ನಿಮ್ಮ ಮನಸ್ಸಿಗೆ ಖುಷಿಯನ್ನು ನೀಡಿದವು ಅಂತ ಭಾವಿಸ್ತಾ ಸರಿಯಾಗಿ 6:50ಕ್ಕೆ ಕೇಳಿ ವಿಶೇಷವಾದಂತಹ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ತದನಂತರ ನನ್ನ ನಿಮ್ಮ ಭೇಟಿಯಾಗುತ್ತೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಅಶ್ವಿತಾ ಮಲ್ನಾಡ್.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭೀಮಸೇನ ರಾವ್ ರಾಯಸಂ ಅವರ ಹಾಸ್ಯ ಪಾಯಸಂ. ವಿಜಯನಗರ ಹರಪನಹಳ್ಳಿ ರಾಯಸಂ ಭೀಮಸೇನ ರಾವ್ ಅಂದರೆ ಬೀಚಿ ಅವರ ಊರು. ಡಿವಿಜಿಯವರ ಮಂಕುತಿಮ್ಮನೇ ಬೇರೆ, ಬೀಚಿಯವರ ತಿಮ್ಮನೇ ಬೇರೆ. ಜೀವನದ ಮಹತ್ವದ ಗುರಿಗಳನ್ನು ಚಾಟಿ ಏಟು ನೀಡುತ್ತಾ ಕಲಿಸಿದ ಸಾಹಿತಿ ಬೀಚಿ. ಅವರ ಭಾಷಣದ ಸ್ವರೂಪ ಹೀಗಿತ್ತು.
2: ಇನ್ನೂ ಕತ್ತಲು ಬಂದಿಲ್ಲ, ಬೆಳಗ್ಗೆ ಹೋಗುತ್ತಲಿತ್ತು. ಸಂಜೆ ವಾಕಿಂಗ್ ಮುಗಿಸಿ ಮನೆಗೆ ಬರ್ತಲಿದ್ದೆ. ನಮಸ್ಕಾರ ಸರ್, ಹಿಂದಿನ ಒಂದು ಧ್ವನಿ. ನಾನು ಪ್ರತಿ ನಮಸ್ಕಾರ ಹೇಳಿ ಹಿಂತಿರುಗಿದೆ. ಯಾರೀ ವ್ಯಕ್ತಿ?

0: ಕೂದಲ ಗಡ್ಡ ಅಲ್ಲ, ಮುಖವೇ ಗಡ್ಡ, ಮುಖವೇ ಇಲ್ಲ, ಬರೀ ಕೂದಲು ರಾಶಿ, ಮುಖಿರಬೇಕಾದಲ್ಲಿ. ಆದರೆ ಧ್ವನಿ ಮಾತ್ರ ಸುಪರಿಚಿತ. ಆದರೆ ಯಾರೀ ವ್ಯಕ್ತಿ, ಎಷ್ಟು ಹೊತ್ತು ನೋಡುವುದು? ಕಡೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟೆ, ಯಾರು ತಾವು? ಗಾಗಾಸಿನಕ್ಕಾಗ ಆ ಕೂದಲ ಕಾಡಿನ ಮಧ್ಯೆ ಬಿಳಿ ಹಲ್ಲು ಸಾಲು ಕಂಡಿದ್ದು. ಹೌದು, ಎಲ್ಲಿಯೋ ನೋಡಿದ್ದೇನೆ, ಆದರೆ ಗುರುತು ಮಾತ್ರ ಹತ್ತಲಿಲ್ಲ. ನಾನು ಸರ್, ನನ್ನನ್ನೇ ಮರೆತು ಬಿಟ್ರ? ಪೂಜೆ ತಬ್ಬಿಬಾದೆ, ಯಾರಿರ್ಬೋದು ಯೋಚಿಸ್ತು ಕ್ಷಣಕಾಲ ನಿಂತೆ. ಸಾವಕಾಶವಾಗಿ ಹೇಳಿತು ಈ ವ್ಯಕ್ತಿ, ನಾನು ಸರ್ ತಿಮ್ಮ, ನಿಮ್ಮ ಆತ್ಮ ಮಿತ್ರ ಮತ್ತು ನಿಮ್ಮ ಮಾನಸ ಪುತ್ರ ಅಲ್ವೇ, ನನ್ನನ್ನೇ ಮರೆತು ಬಿಟ್ರ? ತಿಮ್ಮ, ಈ ಕೂದಲು ರಾಶಿ ತಿಮ್ಮನೆ, ಇದೇನೇ ವೇಷ ಎಂದು ವಿಚಾರಿಸಿದೆ. ಹೌದು ಬಿಡಿ ಸರ್, ಯಾಕೆ ಸರ್ ಗಡ್ಡ ಬೋಳಿಸಬೇಕು? ಮರು ಪ್ರಶ್ನೆ ಹಾಕಿದ. ಹಾಗೆ ಮುಂದುವರಿಸಿದ, ಮಾರ್ಕೆಟ್ನಲ್ಲಿ ಫಾರಿನ್ ಬ್ಲೇಡೇ ದೊರೆಯುತ್ತಿಲ್ಲ, ಇಲ್ಲದಿದ್ದರೆ ಬೇಡ, ನಮ್ಮ ಇಂಡಿಯನ್ ಬ್ಲೇಡ್ ಇಲ್ವೇನಯ್ಯ? ತತ್ ಖಚಿತ ಸರ್, ಅದೆಲ್ಲ ಬ್ಲೇಡ್ ಒಂದು ಬೇಕು, ಫಾರಿನ್ ಬ್ಲೇಡೇ, ಅವಾಗ ಸರಿಯಾದ ಬ್ಲೇಡೇ ಇಲ್ಲ. ಹೌದೇ ಎಂದಂದೆ. ತಿಮ್ಮನ ಅಸ್ಖಲಿತ ವಾಗ್ದಿರಿ ಶುರುವಾಯಿತು. ಫಾರಿನ್ ಬ್ಲೇಡ್ ಸಿಕ್ಕುತ್ತಿಲ್ಲ ಎಂದಾದಮೇಲೆ ಒಂದು ಕಂತ್ರಿ ಬ್ಲೇಡನ್ನೇ. ಕಂತ್ರಿ? ಕಂತ್ರಿ ಅಂದರೆ ಏನಯ್ಯ? ಕಂಟ್ರಿ ಎಂಬುದಕ್ಕೆ ತದ್ಭವ ಕಂತ್ರಿ ಸರ್, ಇದು ತಿಮ್ಮನ ತತ್ಸಮ ತದ್ಭವಗಳ ಕಲ್ಪನೆ. ಹ್ಞೂ, ಸರಿ, ಮುಂದೇನಾಯ್ತಯ್ಯ? ಒಂದು ಕಂತ್ರಿ ಬ್ಲೇಡ್ ತಂದು ಆಮೇಲೆ ಅದರಿಂದ ಮುಖಶವರ ಆರಂಭಿಸಿದೆ. ಇನ್ನೂ ಅರ್ಧ ಕೂಡ ಆಗಿಲ್ಲ ಸರ್. ಅಷ್ಟರಲ್ಲಿಯೇ ಏನಾಯ್ತಪ್ಪ ಅಷ್ಟರಲ್ಲಿಯೇ ಎಂದು ಕಾತರದಿಂದ ಕೇಳಿದೆ. ಮೊದಲು ಮಾಡಿಕೊಂಡಿದ್ನಲ್ಲ, ಆ ಕಡೆ ಮೊದಲಿನಂತೆ ಮತ್ತೆ ಗಡ್ಡ ಬೆಳೆದು ನಿಂತು ಬಿಟ್ಟಿದೆ. ನಿನ್ನ ತಲೆ ನಿನ್ನನ್ನು ಮುಸಿಮುಸಿನಕ್ಕೆ ಅತಿಶಯೋಕ್ತಿಗೂ ಒಂದು ಅಳತೆ ಬೇಡವೆ. ನನ್ನ ಮಾತಿನ ಅರ್ಥವನ್ನೇ ಬದಲು ಮಾಡಿದ್ದೀಮ್ಮ. ಗಡ್ಡಕ್ಕೆ ಎಷ್ಟು ಕಷ್ಟವಾಯಿತು, ಇನ್ನು ತಲೆಯನ್ನು ತಡುವುದೇ, ಅದಕ್ಕೆ ಇನ್ನು ಶೌರ್ವೇ ಬಿಡ ನಿರ್ಧರಿಸಿಬಿಟ್ಟಿದ್ದೇನೆ. ಫಾರಿನ್ ಬ್ಲೇಡ್ ಬರಬೇಕು, ನಾನು ಗಡ್ಡ ಬೋಳಿಸಬೇಕು, ಇದು ನನ್ನ ಅಂತಿಮ ನಿರ್ಧಾರ. ಇವನೊಟ್ಟಿಗೆ ವಾದ ಬೇಡ ಇನ್ನು ಎಂದು ಮನದಲ್ಲಿ ಅಂದುಕೊಂಡು ಆ ವಿಷಯವನ್ನು ಅಷ್ಟಕ್ಕೆ ಕೈಬಿಟ್ಟೆ. ಇನ್ನೇನಪ್ಪ ಸಮಾಚಾರ, ಚೆನ್ನಾಗಿದೆಯಾ? ಇದ್ದೇನು ನೋಡಿ ಸ್ವಾಮಿ, ಅಂತ ಸತ್ತಿಲ್ಲ ಆಯಿತು ಬದುಕಿಲ್ಲ ಅಂತಾರಲ್ಲ, ಆಗಿದ್ದೀನಿ. ಈ ಮಧ್ಯೆ ಎಲ್ಲಿ ಹೆಚ್ಚು ಹೋಗಲ್ಲ, ನಾನಾಯಿತು, ನನ್ನ ಮನೆ ಆಯಿತು ಎಂದಂದ ಸಪ್ಪಿಯಾಗಿ. ಮದುವೆ ಆಯ್ತೇನ ತಿಮ್ಮ? ಥೂ, ಬಿಡ್ತೇನೆ ಸ್ವಾಮಿ, ಅಂತ ಮಾತನೇ ಎತ್ತಬೇಡಿ. ಮನೆ ಅಲ್ಲ, ಪರಬಾಟ್ನಿಂದ ಅಂದೆ. ರೂಮ್ ನಾನಾಯಿತು, ನನ್ನ ರೂಮ್ ಆಯಿತು, ಬನ್ನಿ, ಇಲ್ಲೇ ಇದೆ, ಬನ್ನಿ, ನಾಲ್ಕು ಹೆಜ್ಜೆ ಬನ್ನಿ. ಹಳೆಯ ಸ್ನೇಹಿತ ಇಷ್ಟು ವಿಶ್ವಾಸದಿಂದ ಕರೆಯುತ್ತಿದ್ದಾನೆ. ಹೋಗದೇ ಇದ್ರೆ ಚೆನ್ನಾಗಿರುತ್ತೆ, ಮುಲಾಜಿ ಹೊರಟೆ, ಆಗಲಪ್ಪ ನಡೆ ಎಂದು. ಚೆನ್ನಾಗಿ ಇದೆ ಮನೆ, ಅಲ್ಲ ರೂಮು. ಒಳಗಡೆ ಹೋದೊಡನೆ ದೊಡ್ಡದೊಂದು ರೆಫ್ರಿಜರೇಟರ್. ಏನಯ್ಯ ತಿಮ್ಮ, ಭಾರಿ ಫ್ರಿಜ್ ತಂದಿಟ್ಟಿದೆಯಾ? ಎಲ್ಲವೂ ನಿಮ್ಮ ಆಶೀರ್ವಾದ ಸ್ವಾಮಿ. ಮೊನ್ನೆ ತಾನೇ ಕೊಂಡುಕೊಂಡೆ, 8,000 ಕೊಟ್ಟು. 8,000? ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲೋ ತಿಮ್ಮ, 2,000 ಸಿಕ್ಕುತ್ತಲ್ಲೋ? ಏನಂದ ತಿಮ್ಮ ಅದಕ್ಕೆ, ತಾಚಾರವಾಗಿ ನಗುತ್ತಾ ಉತ್ತರಿಸಿದ. 2,000, 3,000 ಸಿಕ್ಕುವು ಕಂತ್ರಿ ಸ್ವಾಮಿ. ಸಣ್ಣ ನೀರು ಕೊಡಲಿಲ್ಲ ಸ್ವಾಮಿ ಕುಡಿಲಿಕ್ಕೆ? ಕೊಡಪ್ಪ ಒಂದು ಗ್ಲಾಸು ಎಂದು ಹೇಳಿ ಅವನ ಸೂಚನೆ ಮೇರೆಗೆ ಪಕ್ಕದ ಕೋಣೆಯಲ್ಲಿ ಹೋಗಿ ಕುಳಿದೆ. ಅರ್ಧ ನಿಮಿಷದಲ್ಲಿ ತಂದು ಕೈಗಿತ್ತ. ಗ್ಲಾಸನ್ನು ಮುಟ್ಟಿದರೆ ಸಾಕು, ಕೈ ಕೊರೆಯುವಂತಿತ್ತು. ಒಂದೆರಡು ಕುಟುಕ್ ಕುಡಿದೆ, ಏನೋ ಮಣ್ಣಿನ ವಾಸನೆ. ತಣ್ಣಗಿದೆಯಾ ಸರ್ ನೀರು? ಬಹು ಆಸ್ತಿಯಿಂದ ವಿಚಾರಿಸಿದ. ತಣ್ಣಗೇನೋ ಇದೆ ಕಣಯ್ಯ, ಆದರೆ ಇದೇನು ಮಣ್ಣಿನ ವಾಸನೆ ಬರುತ್ತಲ್ಲ. ಅದೇ, ಅದು ಹಾಗೆ ಮಡಿಕೆ ಹೊಸ್ತು ನೋಡಿ, ಅದಕ್ಕೆ ಮಣ್ಣಿನ ವಾಸನೆ ಬರುತ್ತೆ. ಮಡಿಕೆ ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲಯ್ಯ, ನೀನು ನೀರು ಕೊಟ್ಟು ಫ್ರಿಜ್ನಿಂದ ಅಲ್ವೇ? ಹೌದು ಸ್ವಾಮಿ, ಅದೇ ಹೇಳಿದ್ನಲ್ಲ, ಫಾರಿನ್ ಫ್ರಿಜ್ಜು ಅಂತ, ಅದರಲ್ಲೇ ಹೊಸ ಮಡಿಕೆ ಇಟ್ಟಿದ್ದೇನೆ ನೀರಾಗಿ. ನನಗೆ ನಗೆ ತಡೆಯಲಾಗಲಿಲ್ಲ. ಆಮೇಲೆ ತಿಮ್ಮ ಸಾವಕಾಶವಾಗಿ ವಿವರಿಸಿದ. 8,000 ಕೊಟ್ಟಿದ್ದಾನೆ ಎಂಬುದಕ್ಕೆ ಅವನ ಚೆಕ್ ಬುಕ್ಕೇ ಸಾಕ್ಷಿ. ಆದರೆ ಅವನ ದುರ್ದೈವ, ಅದರದೊಂದು ಪಾರ್ಟ್ ಏನೋ ಕೆಟ್ಟಿದೆಯಂತೆ, ಅದು ನಮ್ಮ ದೇಶದಲ್ಲಿ ಸಿಕ್ಕುತ್ತಿಲ್ಲ. ಆದ್ದರಿಂದ ಫ್ರಿಜ್ ಮೂಲೆಗೆ ಬಿತ್ತು. ಆದರೂ ತಿಮ್ಮನಿಗೇನೋ ತೃಪ್ತಿ, ನನ್ನದು ಫಾರಿನ್ ಫ್ರಿಜ್ ಸರ್ ಎಂಬುದೇ ಅವನ ಹೆಮ್ಮೆ. ಮೂರ್ಖತನಕ್ಕೂ ಒಂದು ಇತಿಮಿತಿ ಎಂಬುದಿರಬೇಡವೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿರಿಯ ಸಾಹಿತಿ ಭೀಮಸೇನರಾವ್ ರಾಯಸಂ ಬಿಚಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಸ್ಲೋವಾಕ್ ಗಣರಾಜ್ಯಂ ಪ್ರತಿ ಪ್ರಸ್ಥಾಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸ್ಯಾಂ ಯಾತ್ರಾಯಾಂ ಸ್ಲೋವಾಕ್ ದೇಶಸ್ಯ ಪ್ರಧಾನಮಂತ್ರಿಣಾ ಫಿಕೊ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ, ತಥಾ ಚ ಸಹಕಾರಸ್ಯ ನೂತನಾನ್ ಮಾರ್ಗಾನ್ ಅನ್ವೇಷಯಿಷ್ಯತಿ. ಪ್ರವಾಸಾವಧೌ ಪ್ರಧಾನಮಂತ್ರಿ ರಾಷ್ಟ್ರಪತಿನಾ ಪೆಲೆಗ್ರಿನಿ ಇತ್ಯನೇನ ಸಹಾಪಿ ಮೇಲನಂ ಕರಿಷ್ಯತಿ. ದ್ವೈಪಾಕ್ಷಿಕ ವ್ಯಾಪಾರೇ ನಿರಂತರ ವೃದ್ಧೇ ದೃಷ್ಟ್ಯಾ ಪ್ರಧಾನಮಂತ್ರಿಣಃ ಯಾತ್ರಾಯಾಃ

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ.

0: cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10:00
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗತಾಂ. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ

0: ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣಾ, ಮಹದಾಯಿ, ಕಳಸಾ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ದ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ನಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟೀಯ ಕಾರ್ಮಿಕ ಸಂಘದ 2026ನೇ ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು

0: ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
1: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ. ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂತ ಮಕ್ಕಳು ಇರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2ನೇ ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಮಧ್ಯಾಹ್ನ 2 ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟೀಯ ತಂಡದ ಮೂಲಕ ಅಂತಾರಾಷ್ಟೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕನ್ನಡದ ಸುಪ್ರಸಿದ್ಧರಾದಂತಹ ಕವಿ, ವಿಮರ್ಶಕ ಮತ್ತು ನಾಟಕಕಾರರಾದವರು ಸುಬ್ಬರಾಯ ಚೌಕಾಡಿರವರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಚೌಕಾಡಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಇವರ ಜನನವಾಗುತ್ತೆ. ಅವರ ಊರದು, ತಮ್ಮ ಊರಿನ ಹೆಸರನ್ನೇ ತಮ್ಮ ಕಾವ್ಯನಾಮವನ್ನಾಗಿ ಕೂಡ ಅವರು ಮಾಡ್ಕೊತಾರೆ. ಪ್ರಸಿದ್ಧ ಯಕ್ಷಗಾನ ಕವಿ ಹಾಗೂ ಭಾಗವತರಾದಂತಹ ಎ ಗಣಪಯ್ಯ ಅವರವರ ಪುತ್ರ ಸುಬ್ಬರಾಯ ಚೌಕಾಡಿರವರು. ಇವರ ತಾಯಿ ಸುಬ್ಬಮ್ಮ. ಚೌಕಾಡಿಯಲ್ಲೇ ತಮ್ಮ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣವನ್ನು ನೆರವೇರಿಸ್ತಾರೆ. ತದನಂತರ ಪಂಜಕ್ಕೆ ಹೋಗ್ತಾರೆ. ಆ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಂಚೆ ಮತ್ತು ಥೆರಪಿನ ಶಿಕ್ಷಣದ ಮೂಲಕ ಕನ್ನಡದಲ್ಲಿ ಎಂಎ ಪದವಿಯನ್ನು ಪಡೀತಾರೆ. ಸುಬ್ಬರಾಯ ಚೌಕಾಡಿರವರು ತಮ್ಮ ಜೀವನೋಪಾಯಕ್ಕಾಗಿ ಆಯ್ದುಕೊಂಡಂತಹ ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ. ಸುಳ್ಯ ತಾಲೂಕಿನ ದೇವರಕಾನ, ಹಾಸನಡ್ಕ, ಪೈಲೂರು ಹಾಗೂ ಕುಕ್ಕುಜಡ್ಕದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 39 ವರ್ಷಗಳ ಕಾಲ ಸಹಾಯಕ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಅತ್ಯಂತ ಜನಪ್ರಿಯ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗ್ತಾರೆ. ಅದಾದ ನಂತರ ಏನಾಗುತ್ತೆ ತಿಳ್ಕೊಳ್ಳೋಣ. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಬ್ಬರಾಯ ಚೌಕಾಡಿರವರ ಬಗ್ಗೆ ಮಾತಾಡ್ತಾ ಅವರೇ ರಚಿಸಿರುವಂತಹ ಗೀತೆಗಳನ್ನ ಕೇಳುವಂತಹ ಸುಮಧುರವಾದಂತಹ ಕ್ಷಣ ಇದಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ ಹೇಮಂತ್ ಹಾಗೂ ಸಂಗೀತ ಕಟ್ಟಿರವರ ಧ್ವನಿಯಲ್ಲಿ ಎಂಥ ದಿನಗಳವು ಈ ಒಂದು ಸೊಗಸಾದಂತಹ ಗೀತೆಗೆ ಸಂಗೀತವನ್ನ ನೀಡಿದ್ದಾರೆ. ಬರೆದಿದ್ದಿರೋದು ಸುಬ್ಬರಾಯ ಚೌಕಾಡಿರವರು ಅಂತ ಹೇಳ್ತಾ ಈ ಗೀತೆ ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತಟ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
6: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
5: ಏನೋ ಮಾತಾಡ್ತಿದ್ಯಾ?
6: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
7: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE courses, 4 post-graduation ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
8: ಅಥವಾ ಕಾಲ್ 9916253458.
9: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಂಪ್ರದಾಯದ ಭಾಗವತರಾಗಿದ್ದರು ಅಂತ. ಆದ್ರಿಂದ ಸುಬ್ಬರಾಯರವರಿಗೆ ಬಾಲ್ಯದಿಂದಲೇ ಲಯಬದ್ಧವಾದಂತಹ ಹಾಡುಗಳು ಇವರ ಕಿವಿಗೆ ಬೀಳ್ತಾ ಇತ್ತು. ಜೊತೆಗೆ ಹೈಸ್ಕೂಲ್ಗೆ ನಡೆದುಕೊಂಡು ಹೋಗಬೇಕಾದ್ರೆ ಹೋಗುವಂತಹ ಪ್ರಕೃತಿಯ ಒಡನಾಟ, ಹಕ್ಕಿಗಳ ಚಿಲಿಪಿಲಿನಾದ ಕವನ ಬರೀಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ನೀಡ್ತಾ ಇತ್ತು. ಬಾಲ್ಯದಲ್ಲಿ ಅನುಭವಿಸಿದಂತಹ ಕಷ್ಟ ಕಾರ್ಪಣ್ಯಗಳು, ನೋವು ಮತ್ತು ಅಸಹಾಯಕತೆಗಳು ಇವರು ಕಾವ್ಯದ ರೂಪಕಗಳಾಗ್ತಾ ಹೋದವು. ಒಂದು ಕಡೆ ತಂದೆಯಿಂದ ಒಲಿದು ಬಂದಂತಹ ಲಯಬದ್ಧವಾದಂತಹ ಸಂಗೀತದ ಶ್ರದ್ಧೆ, ಇನ್ನೊಂದೆಡೆ ಪ್ರಕೃತಿಯೊಂದಿಗೆ ಒಡನಾಟ, ಮತ್ತೊಂದೆಡೆ ಆಗಿನ ಕಾಲ ಕಷ್ಟ ಕಾರ್ಪಣ್ಯಗಳ ಕಾಲನೇ ಅಲ್ವಾ. ಎಲ್ಲ ಹಿಂದಿನ ಕಾಲ ಜೀವಿಗಳನ್ನ ಕೇಳಿದಾಗ ಅವ್ರು ಹೇಳೋ ಮಾತು ಒಂದೇ, ಈಗಿನಷ್ಟು ನಮಗೆ ಸುಲಭವಾಗಿ ಎಲ್ಲ ಸಿಗ್ತಾ ಇರಲಿಲ್ಲ, ಬಹಳಷ್ಟು ಕಷ್ಟಗಳನ್ನ ನಾವು ನೋಡಬೇಕಾಗಿತ್ತು ಅಂತ. ಇಂಥ ಅನುಭಾವಗಳು, ಅನುಭವ ತಂದುಕೊಡುವಂತಹ ಅನುಭಾವಗಳು ಇವರ ಕವನಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನವೋದಯ ಮತ್ತು ನವ್ಯ ಶೈಲಿಯ ನಡುವಿನ ಕೊಂಡಿಯಂತೆ ಇತ್ತು ಇವರ ಕವನಗಳು. ಈಗ ಅವರ ಕವನಗಳ ಬಗ್ಗೆ ನಾವು ತಿಳ್ಕೊಳ್ತಾ ಸಾಗೋಣ. ಆದರೆ ಅದಕ್ಕಿಂತ ಮುಂಚೆ ಅವರದೊಂದು ಸೊಗಸಾದ ಭಾವಗೀತೆಯನ್ನು ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ತದನಂತರ ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಆ್ಯಂಡ್ ಅದಾದ ನಂತರ ಸುಬ್ಬರಾಯ ಚೌಕಾಡಿರವರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರೆಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾಕ್ಟರ್ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರ

0: ರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೊ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾ ಜಯಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು, ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸಿದೆ.

ಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ನಿನ್ನೆ ನಡೆದ ICC ಮಹಿಳಾ T20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥ ಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ UG ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ TV ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ವೆಲ್ಕಮ್ ಬ್ಯಾಕ್ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಭಾವಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಮ್ಮ ಕನ್ನಡ ಸುಗಮ ಸಂಗೀತ ಲೋಕದ ಹೆಮ್ಮೆಯ ಸಾಹಿತ್ಯ ರಚನೆಕಾರರು, ಕವನಗಳನ್ನ ಬರೆದುಕೊಟ್ಟಿರುವಂತಹ ಸುಬ್ಬರಾಯ ಚೌಕಡಿರವರ ಬಗ್ಗೆ. ಮಿಲನ ಮಾನಸ ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ವನಸಿರಿ ಅನುರಾಗ ಸಲ್ಲಾಪ, ಹುಣ್ಣಿಮೆ ನೂಪುರ ಸಿರಿಗನ್ನಡದ ದೀಪ, ಭಾವಚಿತ್ತಾರ ನಿನ್ನ ಬಾಂಧಳದಂತೆ, ಹೀಗೆ ಅದೆಷ್ಟೋ ಆಲ್ಬಮ್ಗಳನ್ನ ನಮ್ಮ ಸುಗಮ ಸಂಗೀತ ಲೋಕಕ್ಕೆ ನೀಡಿದ್ದಾರೆ. ಇವರ ಭಾವಗೀತೆಗಳು ಕನ್ನಡ ಸುಗಮ ಸಂಗೀತ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಸಿ ಅಶ್ವಥ್, ಪುತ್ತೂರು ನರಸಿಂಹ ನಾಯಕ್ ಸೇರಿದಂತೆ ಹಲವಾರು ದಿಗ್ಗಜರು ಇವರ ಗೀತೆಗಳಿಗೆ

ಿಯಾಗಿದ್ದಾರೆ. ಅಂಡ್ ಈಗ ತಾನೇ ಅವರ ಕವನಗಳ ಪ್ರಮುಖವಾದಂತಹ ಕವನಗಳನ್ನ ನಾನು ಮುಂದೆ ಓದಿ ಹೇಳಿದೆ. ಮತ್ತಷ್ಟು ಇದ್ರ ಬಗ್ಗೆ ಮಾತಾಡ್ತಾ ಸಾಗೋಣ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಅದೆಂತಹ ಒಂದು ಸಾತ್ವಿಕವಾದಂತಹ ಭಾವನೆಯನ್ನು ತರುವಂತಹ ಗೀತೆಗಳಲ್ವಾ ಇವೆಲ್ಲ. ಇವರ ಎಷ್ಟೋ ಕಾಲ ಹಂಬಲಿಸಿ ಬರದೆ ಹೋದೆ ಓ ಸಖಿ, ಮತ್ತು ಎಂಥ ದಿನಗಳು ಮರೆಯಾಗಿ ಹೋದವು, ಈ ಕವನೆಗಳು ಇವತ್ತಿಗೂ ಕೂಡ ಶ್ರೋತೃಗಳ ಮನಸ್ಸಿನಲ್ಲಿ ಹಸಿರಾಗಿದೆ. ಇಂತಹ ಸಾಧನೆಯನ್ನು ಗೈದಂತಹ ಸುಬ್ಬರಾಯ ಚೌಕಾಡಿರವರು ಬೆಟ್ಟವೇರಿದ ಮೇಲೆ ಕವನ ಸಂಕಲನಕ್ಕೆ ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿದ್ರು. ಅಷ್ಟು ಮಾತ್ರ ಅಲ್ಲದೆ ಇದಕ್ಕೆ ಪ್ರತಿಷ್ಠಿತ ಮುದ್ದಣ್ಣ ಪ್ರಶಸ್ತಿ ಸಹ ದೊರಕುತ್ತೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಒಟ್ಟಾರೆ ಕೊಡುಗೆಗಾಗಿ ಸಾಹಿತ್ಯ ಕಲಾನಿಧಿ ಮತ್ತು ಕರ್ನಾಟಕ ಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಇವರು ಮುಕ್ತ ಹಂಸ ಅನ್ನುವಂತಹ ಅಭಿನಂದನಾ ಗ್ರಂಥವನ್ನು ಪ್ರಸ್ತುತಪಡಿಸಿದರು. 65ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲೂ ಭಾಗವಹಿಸಿದ್ರು ಸುಬ್ಬರಾಯ ಚೌಕಾಡಿರವರು. ಇವರ ಕುರಿತಾದಂತಹ ಮಾತು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಮೇಘನಾ ಭಟ್ ಅವರ ಧ್ವನಿಯಲ್ಲಿ ಈ ಸೊಗಸಾದ ಗೀತೆಯನ್ನು ಕೇಳಿದ್ವಿ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟದಿಂದ ಸಂದೇಶ ಕಳಿಸಿದ್ರೆ. ಗಿರೀಶ್ ಕುಮಾರ್ ಕಾಶಿಯಿಂದ ಸಂದೇಶ ಕಳಿಸಿದ್ದಾರೆ, ಥ್ಯಾಂಕ್ ಯು ಸರ್ ತಮ್ಮ ಮೆಸೇಜ್ಗೆ. ಭಾವ ತೀವ್ರತೆ ಇರುವ, ಭಾವ ಒಲವಿನ ಪರವಶ ಆಗುವ ಸಾಹಿತ್ಯ ಸಂಗೀತ ಹೊಂದಿರುವ ಹಾಡು, ಅಶ್ವಥ್ ಅವರ ವಾಯ್ಸಲ್ಲಿ ಇನ್ನೂ ಒಂದು ತೂಕ ಹೆಚ್ಚಾಯಿತು ಅಂತ ಅಂದ್ಬಿಟ್ಟು ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ರು. ಎಷ್ಟೊಂದು ರೂಪಗಳು ಈ ಒಂದು ಗೀತೆಗೆ ನಿಮ್ಮ ಸಂದೇಶ ಕಳಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ, ನಮಸ್ಕಾರ ಸರ್, ಶುಭೋದಯಗಳು, ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶ ಕಳಿಸಿದ್ರೆ. ಸೌಭಾಗ್ಯರು ರಾಜನಕುಂಡೆಯಿಂದ ಸಂದೇಶ ಕಳಿಸಿ, ಕಳೆದ ದಿನಗಳು ಸಮಯ ಮತ್ತೆ ಬರದು, ಕೆಲವೊಮ್ಮೆ ಹೂವಾಗಿ ಮಾಗೋದೊಮ್ಮೆ ಮುಳ್ಳಾಗಿ ನೆನಪಿನಾಳಕ್ಕೆ ಬಂದು ಇಷ್ಟೇನ ಲೈಫ್ ಅನಿಸುತ್ತೆ ಅಲ್ವಾ, ಬಹಳ ಸೊಗಸಾಗಿದೆ ಈ ಗೀತೆಗಳು ಅಂತ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಬಹಳ ಸೊಗಸಾಗಿರುವಂತಹ ಗೀತೆಗಳನ್ನ ಪ್ಲೇ ಮಾಡ್ತಾ ಇದ್ದೀರಾ. ಮತ್ತೆ ಮೂಡುತಿಹೇ ನಿನ್ನೆಯ ಸವಿ ನೆನಪಿನ ಗೀತ ರಂಗಗಳು ಅಂತ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶ ಕಳಿಸಿದ್ದೀರಾ, ಧನ್ಯವಾದಗಳು. ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದ್ರೆ, ನಮ್ಮ ನೆಚ್ಚಿನ ಭಾವಗೀತೆ ಮುನಿಸುತ್ತರವೇ ಮುಗಿದೆ, ಈ ಒಂದು ಗೀತೆನ ಪ್ಲೇ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಅರ್ಜುನ್ ಕೊಂಡಿಕಾರ್ ಬೆಂಚಿನ ಕಟ್ಟೆ ಜಗಳೂರಿನಿಂದ ಸಂದೇಶ ಕಳಿಸ್ತಾರೆ. ಭಾವಗೀತೆಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಗೀತಾ ಕಾವೀರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ರೆ. ಸುಧಾ ಬೂದಿಹಾಳ್ನಿಂದ ಮೆಸೇಜ್ ಮಾಡಿದ್ದಾರೆ, ಜೊತೆಗೆ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ರೆ ನಮಗೆ ರಾಜೇಶ್ ಅವರು ಜಾಲಹಳ್ಳಿಯಿಂದ. ಕಿಶನ್ ರೋಷನ್ ಹನುಮಂತೇಗೌಡ ಹ್ಯಾಡ್ಲಿಯಿಂದ ಮೆಸೇಜ್ ಮಾಡಿದರೆ. ಪ್ರಕಾಶ್ ಕಮ್ಮಾರ್ ಎಲೆ ಕುಡಲಕಿಯಿಂದ ಸಂದೇಶ ಕಳಿಸಿದ್ದಾರೆ. ಗಾನಸುಮ ಪಟ್ಟಸುಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿ ನಮ್ಮ ಹಿಂದಿನ ಕಾರ್ಯಕ್ರಮ ನಾದಾರ್ಜನೆಗೆ ಮೆಸೇಜ್ ಮಾಡಿದಿರಿ, ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ನಾಗೇಶ್ ವಿ ಸಿ ಮದ್ದೂರು ತಾಲೂಕು ಬಳೆಗೆರ ದೊಡ್ಡಿಯಿಂದ ನಮಗೆ ಸಂದೇಶ ಕಳಿಸಿದ್ರಿ, ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 8 ಗಂಟೆಗೆ ಪ್ರಸಾರವಾಗುತ್ತೆ ಸಮಾಚಾರ ಪ್ರಭಾತ್, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದ ನಂತರ ಒಂದು ವಿಶೇಷವಾದಂತಹ ಟಾಪಿಕ್ನ ಹೊತ್ತು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈ ಕ್ಷಣದವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಮಸ್ತೆ, ವೆರಿ ಹ್ಯಾಪಿ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 8:31 ಎಂದು ಹೊತ್ತಲ್ಲಿ ಸ್ನೇಹಿತರೆ ನಾವಿದ್ದೀವಿ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ವೆರಿ ಬಿಗ್ ಹ್ಯಾಲೋ ಅಂತ ಹೇಳ್ತಾ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು RJ ಅಶ್ವಥಾ ಮಲ್ನಾಡ್. ಸೊ ಆನ್ ಅ ವೆರಿ ಪಾಸಿಟಿವ್ ನೋಟ್ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳೋದ್ರ ಮೂಲಕ ದರ್ಶನ್ ಚಿತ್ರದಿಂದ ದರ್ಶನ್ ರವರೇ ಅಭಿನಯಿಸಿರುವಂತಹ ಗೀತೆ ರಾಜೇಶ್ ಕೃಷ್ಣನ್ ರವರ ಧ್ವನಿಯಲ್ಲಿ.

ವೀಕೆಂಡ್ ಮೂಡ್ ಮೋಡಲ್ಲಿ ಎಲ್ಲರೂ ಇರ್ತೀವಿ ಆ್ಯಂಡ್ ಆಲ್ರೆಡಿ ಸ್ಟಾರ್ಟ್ ಕೂಡ ಆಗಿರುತ್ತೆ. ಹೀಗಿರೋ ಸಂದರ್ಭದಲ್ಲಿ ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಇವತ್ತು ಜಗತ್ತಿನಾದ್ಯಂತ ಒಂದು ಸೂಪರ್ ಕ್ಯೂಟ್ ಆದಂತಹ ದಿನವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದೇ ವರ್ಲ್ಡ್ ವೈಡ್ ನಿಟ್ ಇನ್ ಪಬ್ಲಿಕ್ ಡೇ. ವರ್ಲ್ಡ್ ವೈಡ್ ನಿಟ್ ಇನ್ ಪಬ್ಲಿಕ್ ಡೇ ಅಂದರೆ ಸಾರ್ವಜನಿಕವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಹೆಣಿಗೆ ಹಾಕುವಂತಹ ದಿನ ಅಂತ. ಸೊ ಈ ಹೆಣಿಗೆ ಅಥವಾ ನಿಟ್ಟಿಂಗ್ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಯಾರು ಹೇಳಿ? ನಮ್ಮ ಅಜ್ಜಿ ಅಥವಾ ಅಮ್ಮ ಅಲ್ವಾ. ಎಷ್ಟೋ ಜನ ಹೆಣ್ಮಕ್ಳು ಸೂಪರ್ ಪ್ರೊಡಕ್ಟಿವ್ ಆಗಿರ್ತಾರಪ್ಪ, ಅವರು ಕೂಡ ಹಾಕ್ತಾ ಇರ್ತಾರೆ ನಿಟ್ಟಿಂಗ್ನ. ಹೆಣ್ಮಕ್ಳು ಏನು ಕಮ್ಮಿ, ನಾವು ಸಹ ಸೂಪರಾಗಿ ಹಾಕ್ತೀವಿ ಗೊತ್ತಾ ಅಂತ ಹೆಣಿಗೆನ ಅಂತ ಹೇಳ್ತಾರೆ ಗಂಡು ಮಕ್ಕಳು. ಮುಂಚೆ ಈ ಮಳೆಗಾಲ ಚಳಿಗಾಲ ಬರ್ತಿದ್ದಾಗ ಮನೆಯಲ್ಲಿದ್ದಂತಹ ಕಲರ್ಫುಲ್ ಉಲ್ಲನ್ ದಾರಗಳನ್ನೆಲ್ಲ ತೆಗೆದು ನಮಗಾಗಿ ಪ್ರೀತಿಯಿಂದ ಸ್ವೆಟರ್, ಮಫ್ಲರ್, ಸಾಕ್ಸ್ ಹೆಣೆಯೋಕೆ ಕೂರ್ತಾಯಿದ್ರು. ಆದರೆ ಈ ಡಿಜಿಟಲ್ ಲೈಫ್ನಲ್ಲಿ ಬಿಡುವಿಲ್ಲದ ಓಟದಲ್ಲಿ ಆ ಹ್ಯಾಂಡ್ಮೇಡ್ ಕಲೆ, ಆ ಕ್ರಿಯೇಟಿವ್ ಹವ್ಯಾಸಗಳೆಲ್ಲ

ಸೂಪರ್ ಕ್ಯೂಟ್ ಆದಂತಹ ಹೀರೋಯಿನ್ ರಿಚಾ ಅವರು ಈ ಒಂದು ಸಾಂಗ್ನಲ್ಲಿ ಕಾಣಿಸ್ಕೊಂಡಿದ್ರು. ಆ್ಯಂಡ್ ಇವರು ಕನ್ನಡದಲ್ಲಿ ಬೆರಳೆಣಿಕೆಯ ಚಿತ್ರಗಳೇ ಮಾಡಿರೋದು. ಇದು ಇದು ಬಿಟ್ಟರೆ ಜೂಟಾಟ ಅನ್ನೋಂಥ ಎರಡು ಮೂವಿಲೇ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಒನ್ ಆಫ್ ದ ಕ್ಯೂಟೆಸ್ಟ್ ಆ್ಯಕ್ಟರ್, ಈಗಲೂ ಕೂಡ ವಯಸ್ಸಾಗಿದ್ರು ಗೋಯ್ಸ್ ಆಗದೇ ಇರೋ ಹಾಗೆ ಕಾಣುವಂಥಷ್ಟು ರೂಪಸಿ ಇವರು. ಆ್ಯಂಡ್ ಆಫ್ ಕೋರ್ಸ್ ವೆರಿ ಫೇವ್ರೆಟ್ ಸುನಿಲ್ ಅವರು ಕೂಡ ಈ ಒಂದು ಗೀತೆಯಲ್ಲಿದ್ದು ವಿಶೇಷ. ಆರ್ ಪಿ ಪಟ್ನಾಯಕ್ರವರ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು ಕೇಳಿದ್ರಿ ನೀವು. ಚಪ್ಪಾಳೆ ಚಿತ್ರದಿಂದ ಜೊತೆಯಾಗಿದ್ದಾರೆ ಶ್ರೇಯಾ ಘೋಷಾಲ್, ಕವಿರಾಜ್ರವರ ಸಾಹಿತ್ಯ ಜೊತೆಗೆ ಆರ್ ಪಿ

ನಾಯಕ್ರವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದ್ದದ್ದು ವಿಶೇಷ. ಸೊ ಇದನ್ನು ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ನಲ್ಲಿ ನಾವು ನಿಟ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಟ್ಟಿಂಗ್ ಅನ್ನುವಂತಹ ಹವ್ಯಾಸ ಸುಮಾರಷ್ಟು ಜನರಿಗೆ ಈ ಹೆಣಿಗೆ ಹಾಕೋದು, ಈಗೆಲ್ಲ ಕುಚ್ಚು ಕಟ್ತಾರೆ ಗೊತ್ತಾ, ಆ ಕುಚ್ಚಲ್ಲೂ ಕೂಡ ಕ್ರೋಷಿಯಾ ವರ್ಕ್ಸ್ಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಈ ದಿನದ ಬಗ್ಗೆ ನಾನು ನಿಮಗೆ ಹೇಳೋದಾದರೆ, ಈ ದಿನ ಒಂದು ಶುರುವಾದದ್ದು 2005 ಡೇನಿಯಲ್ ಲ್ಯಾಂಡಿಸ್ ಅನ್ನೋರು ಈ ದಿನವನ್ನು ಮೊದಲ ಬಾರಿಗೆ ಶುರು ಮಾಡ್ತಾರೆ. ಸಾಮಾನ್ಯವಾಗಿ ಈ ಹೆಣಿಗೆ ಹಾಕೋದು ಅಥವಾ ಕ್ರೋಷಿಯಾ ವರ್ಕ್ ಎಲ್ಲ ಮಾಡೋದು ನಾಲ್ಕು ಗೋಡೆಗಳ ಮಧ್ಯೆ ಒಂಟಿಯಾಗಿ ಮಾಡುವಂತಹ ಕೆಲಸ ಅಂತ ಅಂದ್ಕೊಳ್ತಾರೆ. ಬಟ್ ಕನ್ಫ್ಯೂಸ್ ಆಗಬೇಡಿ, 2005 ಇವರು ಸೃಷ್ಟಿ ಮಾಡಿರುವಂತಹ ಈ ದಿನ, ಡೇನಿಯಲ್ ಲ್ಯಾಂಡಿಸ್ ಏನು ಈ ದಿನವನ್ನು ಸೃಷ್ಟಿ ಮಾಡಿದ್ರು, ಅದಕ್ಕಿಂತ ಮುಂಚೆನೂ ನಿಟ್ಟಿಂಗ್ ಹಾಕ್ತಾ ಇದ್ರು ಅಲ್ವಾ. ಬಟ್ ಒಂಟಿಯಾಗಿ ಹಾಕ್ತೆ, ನಾವು ಒಂಟಿಯಲ್ಲ, ನಮ್ಮ ಹವ್ಯಾಸ ನಮಗೆಲ್ಲ ಕನೆಕ್ಟ್ ಮಾಡುತ್ತೆ ಅಂತ ತೋರಿಸೋದಕ್ಕೆ ಇವತ್ತಿನ ದಿನವನ್ನು ಪ್ರಪಂಚದಾದ್ಯಂತ ಜನರೆಲ್ಲ ಪಾರ್ಕ್ಗಳು, ಕಾಫಿ ಶಾಪ್ಗಳು ಅಥವಾ ಓಪನ್ ಗ್ರೌಂಡ್ಸ್ಗಳಲ್ಲಿ ಒಟ್ಟಿಗೆ ಸೇರಿ ಹರಟೆ ಹೊಡೆಯುತ್ತಾ ನಮಗಿಷ್ಟ ಬಂದದನ್ನು ಹೆಣಿತಾ ಹೋಗ್ತಾರೆ. ಎಷ್ಟು ಬ್ಯೂಟಿಫುಲ್ ಅಲ್ವಾ, ವಂಡರ್ಫುಲ್ ಕಾನ್ಸೆಪ್ಟ್ ಇದು. ಸೊ ಇವತ್ತು ವೀಕೆಂಡ್ ಬೇರೆ ಇರೋದ್ರಿಂದ ನನಗೊಂದು ಸಣ್ಣ ಕ್ಯೂರಿಯಾಸಿಟಿ ಇದೆ. ಈ ಒಂದು ಮೊಬೈಲ್ ಸ್ಕ್ರಾಲ್ ಮಾಡೋದನ್ನ ಬಿಟ್ಟು ನಿಮ್ಮ ಮನಸ್ಸಿಗೆ ನಿಜವಾದ ನೆಮ್ಮದಿ ಕೊಡುವಂತಹ, ನಿಮ್ಮ ಒತ್ತಡವನ್ನು ಪೂರ್ತಿ ಕಡಿಮೆ ಮಾಡುವಂತಹ ಇಂಥದ್ದೇನಾದರೂ ಸ್ಪೆಷಲ್ ಹವ್ಯಾಸ ನಿಮಗಿದೆಯಾ? ಇದ್ರೆ ನೀವು ನಂಗೆ ಮೆಸೇಜ್ ಮಾಡಬಹುದು. ನಮ್ಮ ವಾಟ್ಸಪ್ ನಂಬರ್ 9489901013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ, ನಿಮಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಹಾಬೀಸ್ ಬಗ್ಗೆ ನಮ್ಗೆ ಹೇಳಿ. ಆ್ಯಂಡ್ ಅಫ್ಕೋರ್ಸ್ ನಿಟ್ಟಿಂಗ್ ಆಗಿದ್ರು ಫೈನ್, ವಾಟ್ಸಪ್ ಇರೋದ್ರಿಂದ ನಿಮ್ಮ ಒಂದು ನಿಟ್ಟಿಂಗ್ ಕೌಶಲ್ಯಗಳನ್ನ ತೋರಿಸುವಂಥ ಫೋಟೋಸ್ಗಳನ್ನ ಕೂಡ ಕಳಿಸ್ಬಹುದು, ನೋಡಿ ಖುಷಿಯಾಗುತ್ತೆ ನಮಗೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಇಂತಹ ಬ್ಯೂಟಿಫುಲ್ ಟ್ರ್ಯಾಕ್ ಅಲ್ವಾ? ಮೊನಾಲಿಸಾ ಚಿತ್ರದಿಂದ ಈ ಸೊಗಸಾದ ಗೀತೆನ ಕೇಳಿದ್ರಿ ಮೇಡಮ್. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಮ್ಗೆ ಈ ಚಿತ್ರದ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ. ಖಂಡಿತ ಇವಾಗ ನಾವು ಈ ರಿಕ್ವೆಸ್ಟ್ನ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್, ಬಿಕಾಸ್ ಸಮಯ ಇನ್ನೂ 8:54, ಇನ್ನೂ 6 ಸಮಯ ಇದೆ. 9 ನಂತರ ಬರುವಂತಹ ಸಂದೇಶಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ, ಹಾಯ್ ಅಶ್ವತಾ, ಮೊಬೈಲ್ ಏನಾದರೂ ಸೈಡಿಗಿಟ್ಟರೆ ನನಗೆ ಬೆಕ್ಕಿಗೆ ಕಾಟ ಕೊಡೋದು ನನ್ನ ಹವ್ಯಾಸ, ಅಥವಾ ಚಿತ್ರ ಬಿಡಿಸೋದು ಇವೆರಡೂ ನನ್ನ ಹವ್ಯಾಸಗಳು ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರು ಜಾಲಹಳ್ಳಿಯಿಂದ. ಸೂಪರ್ ಸರ್, ಬೆಕ್ಕ ಕಾಟ ಕೊಡಬೇಡಿ, ಪ್ರೀತಿಯಿಂದ ಅವ್ರದ್ರ ಜೊತೆ ಆಟ ಆಡಿ ಅಂತ ಹೇಳ್ತೀನಿ. ನೀವು ಬಹಳ ಕ್ಯೂಟ್ ಆಗಿತ್ತು ನಿಮ್ಮ ಮೆಸೇಜ್. ಇದನ್ನು ಹೇಳ್ತಾ ನೋಡಿ, ಕೆಲವ್ರಿಗೆ ಗಿಡ ಬೆಳೆಸೋದಂದ್ರೆ ಇಷ್ಟ ಇರಬಹುದು, ಇನ್ನು ಕೆಲವ್ರಿಗೆ ಪೇಂಟಿಂಗ್, ಕವಿತೆ ಬರೆಯೋದು ಅಥವಾ ಹಳೆ ಕಾಯಿನ್ಸ್ ಕಲೆಕ್ಟ್ ಮಾಡುವಂತಹ ಹವ್ಯಾಸ ಇರುತ್ತೆ ಅಲ್ವಾ. ಅದೇ ರೀತಿ ನಿಟ್ಟಿಂಗ್ ಅಥವಾ ಈ ಕ್ರೋಷಿಯಾ ವರ್ಕ್ ಮಾಡುವಂಥದ್ದು ಕೆಲವ್ರಿಗೆ ಇರುವಂಥ ಅದ್ಭುತವಾದಂಥ ಅಭ್ಯಾಸ ಅಥವಾ ಹವ್ಯಾಸ. ಸಾಮಾನ್ಯವಾಗಿ ಹೆಣಿಗೆ ಅಥವಾ ಕ್ರೋಷಿಯಾ ವರ್ಕ್ ಅಂತ ಹೇಳಿದ್ರೆ ಅದು ಮನೆಯೊಳಗೇ ಕುಳಿತು ಒಂಟಿಯಾಗಿ ಕೆಲಸ ಮಾಡ್ತಾರೆ ಅನ್ನೋಂಥ ಒಂದು ರೀತಿ ಇರುತ್ತೆ. ಈ ಕಾರಣದಿಂದಾಗಿ ಹೆಣಿಗೆ ಎಂಬುದು ಕೇವಲ ವಯಸ್ಸಾದವರು ಅಥವಾ ಒಂಟಿಯಾಗಿರೋರು ಮಾಡೋ ಕೆಲಸ ಅಂತ ತಪ್ಪು ಕಲ್ಪನೆ ಇತ್ತು. ಇದನ್ನ ದೂರ ಹಾಕಿಸಲು ಮತ್ತು ಈ ಹವ್ಯಾಸ ಉಳ್ಳವರೆಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸಲು ಈ ದಿನವನ್ನು ಆಚರಿಸ್ತೀವಿ. ಸೊ ಪ್ರಪಂಚದಾದ್ಯಂತ ಹೆಣಿಗೆ ಆಸಕ್ತರು ತಾವಿರುವಂತಹ ನಗರಗಳ ಪಾರ್ಕ್ಗಳು, ಕೆಫೆಗಳು, ಗ್ರಂಥಾಲಯಗಳು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಒಟ್ಟಿಗೆ ಸೇರ್ತಾರೆ, ಪರಸ್ಪರ ತಮ್ಮ ಹೆಣಿಗೆಯ ವಿನ್ಯಾಸವನ್ನು ಹಂಚಿಕೊಳ್ತಾರೆ ಮತ್ತು ಹೊಸಬರಿಗೆ ಈ ಕಲೆಯನ್ನು ಕಲಿಸಿ ಕೂಡ ಕೊಡ್ತಾರೆ. ಆದ್ದರಿಂದ ಜಗತ್ತಿನ ಅತಿದೊಡ್ಡ ಹ್ಯಾಂಡ್ಮೇಡ್ ಸ್ವಯಂ ಸೇವಕ ಚಟುವಟಿಕೆಯಾಗಿದೆ ಈ ಒಂದು ಹಸ್ತಕಲೆ. ಇದು ಕೇವಲ ಒಂದು ಹವ್ಯಾಸ ಅಲ್ಲ, ಇದೊಂದು ಸಾಮಾಜಿಕವಾಗಿ ಜನರನ್ನು ಜೋಡಿಸುವಂತಹ ಕಲೆ ಅನ್ನೋದನ್ನು ಸಾರುತ್ತೆ ಈ ಒಂದು ದಿನ. ಸೊ ಆದ್ದರಿಂದ ಈಗಂತೂ ಡಿಜಿಟಲ್ ಮೀಡಿಯಾ ಬಂದ ಮೇಲೆ ನಾವೇನೇ ಏನೇ ಒಂದು ವಿಶಿಷ್ಟವಾದಂತಹ ವಿನೂತನವಾದಂತಹ ಹವ್ಯಾಸಗಳು ನಮಗಿದ್ರು ಕೂಡ ಅದನ್ನು ಪ್ರದರ್ಶಿಸುವಂತಹ ಒಂದು ಗೋಚಕ್ಕೆ ಹೋಗ್ತೀವಿ. ಸೊ ಆ ನಿಟ್ಟಿನಲ್ಲಿ ನಿಮಗಿರುವಂಥ ಹವ್ಯಾಸಗಳನ್ನ ನೀವು ಕೂಡ ಶೇರ್ ಮಾಡ್ಕೊಬಹುದು. ಅಥವಾ ಇವತ್ತೊಂದು ಒಳ್ಳೆ ಸ್ಟಾರ್ಟ್ ಅಲ್ವಾ ನಿಮಗೆ ನಿಟ್ಟಿಂಗ್ನ ಕಲೀಲಿಕ್ಕೆ ಅಂತ ಹೇಳ್ತಾ, ಇದಾಗಿದ್ದು ಇವತ್ತಿನ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯಲ್ಲಿ ನಮಗೆ ವಿಜಯನಗರದಿಂದ ಮೆಸೇಜ್ ಬಂದಿದೆ. ಮೇಡಮ್, ನಾವು ಶಾಲ್ ಹೆಣಿತಾ ಇದ್ವಿ, ಸೀರೆಗೆ ಕುಚ್ಚು ಕಟ್ಟೋದು, ಹಳೆ ಬಟ್ಟೆಗಳಿಂದ ಮ್ಯಾಟ್ ಮಾಡೋದು, ಉಪಯೋಗಕ್ಕೆ ಬಾರದ ವಸ್ತುಗಳಿಂದ ಅಲಂಕಾರಿಕ ಸಾಮಗ್ರಿಗಳನ್ನು ಮಾಡೋದು ಮಾಡ್ತೀವಿ ಅಂತ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಿಂದ ಎ ಬಿ ಕೃಪರ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸೂಪರ್ ರೀ, ಮುಂಚೆ ಎಲ್ಲ ಕ್ರೋಷ ಕಡ್ಡಿಯಿಂದ ಬ್ಯಾಗ್ಗಳನ್ನ ಹಾಕ್ತಾ ಇದ್ದೆ ಅಂತ ಹೇಳ್ತಾ ಇದ್ದೀರಾ. ವಂಡರ್ಫುಲ್, ತುಂಬ ಒಳ್ಳೆಯ ಅಭ್ಯಾಸ ಅದು. ಆ್ಯಂಡ್ ಬಹಳ ಕಲಾತ್ಮಕವಾಗಿ ನಮ್ಮ ಕ್ರಿಯೇಟಿವಿಟಿ ಕೂಡ ಅದರಿಂದ ಬೆಳಕಿಗೆ ಬರುತ್ತೆ. ಅದೇ ಥರ ನಮಗೆ ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ಮೆಸೇಜ್ ಮಾಡಿದ್ದಾರೆ ಸುಜಾತಾ ಅರ್ಗಣೇಶ್, ಲಿಖಿತಾ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮರ್ಶ್ ರಾಜಾಜಿನಗರದಿಂದ. ಸೊ ವಿಮರ್ಶ್ ಹೊಸ ಸೇರ್ಪಡೆ ಅನಿಸುತ್ತೆ ಅಲ್ವಾ ಮೇಡಮ್. ಇನ್ವೇಸ್ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಸಿಗೋಣ 9 ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೆ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು

0: ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್. ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. ಈ ಒಂದು ಸುಂದರವಾದಂತಹ ಶನಿವಾರದ ಮುಂಜಾನೆಯ ಸಮಯದಲ್ಲಿ ವೀಕೆಂಡ್ ವೈಬ್ಗಳ ಜೊತೆಗೆ ನಾವಿದ್ದೀವಿ ಸಾಕತ್ ಸಾಂಗು ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಿತಾ ಮಲ್ನಾಡ್. ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಕತ್ ಸಾಂಗು ಕಾರ್ಯಕ್ರಮದಲ್ಲಿ ಸಾಕತ್ತಾಗಿರುವಂತಹ ಗೀತೆಗಳನ್ನ ಪ್ಲೇ ಮಾಡ್ತೀವಿ. ಬಟ್ ಪ್ಲೇ ಮಾಡೋರು ನಾವಾಗಿದ್ರು, ಯಾವ ಹಾಡನ್ನ ಪ್ಲೇ ಮಾಡ್ಬೇಕು ನೀವು ಅಂತ ಹೇಳೋರು ನೀವಾಗಿರ್ತೀರಾ. ಸೊ ಇದೊಂದು ರಿಕ್ವೆಸ್ಟ್ ಶೋ ಆಗಿರೋದ್ರಿಂದ ನಿಮ್ಮ ಇಷ್ಟದ ಗೀತೆಗಳನ್ನ ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9484801013. ಇನ್ನೊಮ್ಮೆ ಹೇಳ್ತೀನಿ, 9484801013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ಪ್ರಸಾರವಾಗ್ತಾ ಇದೆ ಈ ಸೊಗಸಾದಂತಹ ಗೀತೆ. ಚಿತ್ರ ಒಂದು ಮಧುರ ಮೈತ್ರಿ ಅಂತ ಅನ್ಸುತ್ತೆ, ಇಲ್ಲ ಮಧುರ ಸಂಗಮ, ಮಧುರ ಸಂಗಮ ಚಿತ್ರದ ಈ ಗೀತೆ ಎಸ್ ಜಾನಕಿರವರ ಧ್ವನಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯ, ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆಯಲ್ಲಿ.

ಚಂದದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಎಷ್ಟು ಬ್ಯೂಟಿಫುಲ್ ಆದಂಥ ಗೀತೆಗಳೆಲ್ಲ ನೊಸ್ಟಾಲ್ಜಿಕ್ ನೆನಪುಗಳನ್ನ ನಮಗೆ ತಂದುಕೊಡುತ್ತೆ. ಸೊ ಇದನ್ನು ಹೇಳ್ತಾ ನಮ್ಮ ಇಷ್ಟದ ಗೀತೆಗಳನ್ನ ಪ್ಲೇ ಮಾಡಿ ಅಂತ ನಮಗೆ ಫಸ್ಟ್ ಸಂದೇಶ ಕಳಿಸಿರೋದು ಕವಿತಾ ಚಂದ್ರಶೇಖರ್ ಅವರು ಅಬ್ಬಿಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಅಶ್ವಿನಿ ರಾಘವೇಂದ್ರ ನಂದಿನಿ ಲೇಔಟಿಂದ ಮೆಸೇಜ್ ಮಾಡಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿ ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಬೆಳಗಾವಿಯಿಂದ ಸವಿತಾ ವೇದ ವಿನೋದ್ ಕುಟುಂಬದವರು ಸಂದೇಶ ಕಳಿಸಿದರೆ, ಶಕುಂತಲಾ ಶಂಕರ್ ಮಂಡ್ಯದಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹರೀಶ್ ರವರು ಮಲ್ಲೇಶ್ವರಂಯಿಂದ, ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ದನ್ನೀರ್ ಅವರು ಸಂದೇಶ ಕಳಿಸಿದ್ದಾರೆ. ಸೌಭಾಗ್ಯ ರಾಜನ ಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯಿಂದ ಎ ಬಿ ರಾಜು ಅವರು ಮೆಸೇಜ್ ಮಾಡಿದ್ದಾರೆ. ನಮಗೋಸ್ಕರ ಈ ಗೀತೆನ ಪ್ಲೇ ಮಾಡಿದ್ದ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದರೆ, ಬೋಪಾ ವೆಂಕಟೇಶ್ ನಮಗೆ ಬೂದನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಲಕ್ಷ್ಮೀ ಗಗನ್ ಸುಷ್ಮಿತಾ ಸುಪ್ರಿಯಾ ಪವನ್ ರಾಹುಲ್ ಲಿಖಿತಾ ಸಂದೇಶ ಕಳಿಸಿದ್ದಾರೆ. ಅನುಕುಮಾರ್ ಮಂಜುನಾಥ್ ಮಾರುತಿ ದಬ್ಬೇಘಟ್ಟ ತುರುವೇಕೆರೆ ತಾಲೂಕು ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಮಗೋಸ್ಕರ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡಿದ್ದಾರೆ ಅವಿನಾಶ್ ಅಂಜಲಿ ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ. ಮಹೇಶ್ ರವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಅಮರಾವತಿಯಿಂದ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ರಾಯಚೂರಿನಿಂದ ಪಾಟೀಲ್ ರವರು ಸಂದೇಶ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ಬೆಳಗಾವಿಯಿಂದ ಸಂತೋಷ್ ದೂಪದಾಳ್ ರವರು ನಮಗೆ ಸಂದೇಶ ಕಳಿಸಿದ್ದಾರೆ. ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ರೆ, ಪಂಜಯ್ಯನಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ತ್ಯಾಗರಾಜ್ ಅಂಬಿಕಾ ನಿಶ್ವಿಕ್ ನಾಯಕ್ ಅರ್ಜುನ್ ನಾಯಕ್ ಸವಿತಾ ಬಾಯ್ ನಮಗೆ ಸಂದೇಶ ಕಳಿಸಿದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಿತೀಶ್ ಪರಶುರಾಮ್ ಅವರು ಕೂಡ ನಿತೀಶ್ ಅವರ ಮೆಸೇಜ್ ಕೂಡ ಬಂದಿದೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಗಳೊಂದಿಗೆ ಸಾಗೋಣ.

ಗೆಜೆ ಪೂಜೆಯಿಂದ ಒಂದು ಉತ್ತಮವಾದಂತಹ ಗೀತೆಯನ್ನು ಕೇಳಿದ್ರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ಹಾಯ್ ಶ್ವೇತಾ, ಈ ಸಮಯದಲ್ಲಿ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸುಬನ್ ಕೋರಿ ಹಂಪಸಾಗರದಿಂದ. ಜೊತೆಗೆ ನಮಗೆ ಸಂದೇಶ ಬಂದಿದೆ, ಸದಾನಂದ ಬಂಟ್ವಾಳದಿಂದ ಮೆಸೇಜ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಆನಂದ್ ರವರು, ವೆರಿ ಗುಡ್ ಮಾರ್ನಿಂಗ್, ದಯವಿಟ್ಟು ಗೀತೆನ ಪ್ಲೇ ಮಾಡಿ ಅಂತ. ಅರ್ಪಿತಾ ರವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದರೆ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕಾರವಾರದಿಂದ ನೈಜನ್ಯ ಮತ್ತು ನವ್ಯಾರವರು ಮೆಸೇಜ್ ಮಾಡಿ. ಸತೀಶ್ ಎನ್ ಎಚ್ ನಗರಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಅರುಣ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ನಮಗೆ ಮೆಸೇಜ್ ಮಾಡಿದರೆ, ವಿರಾಜಪೇಟೆಯಿಂದ ಗೀತಾ ಕಾವೇರಪ್ಪ ಅವರು ಸಂದೇಶ ಕಳಿಸಿದ್ದಾರೆ. ಚನ್ನನಕುಂಟೆಯಿಂದ ಶಿರದಿಂದ ನಮಗೆ ಮೆಸೇಜ್ ಬಂದಿದೆ. ರೂಪಾ ಲಕ್ಷ್ಮೀಕಾಂತ್, ತೇಜಸ್ವಿನಿ, ಯಶವಂತ ಅವರು ಸಂದೇಶ ಕಳಿಸಿದ್ದಾರೆ. ಜೊತೆಗೆ ತುಮಕೂರು ಹಾಗಲವಾಡಿಯಿಂದ ಸೋಮಶೇಖರ್, ಶಶಿಕಲಾ, ಹೇಮಶ್ರೀ, ಹರ್ಷಿತಾ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಪದ್ಮಾವತಿ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಮಗೆ ಬಾಲಾಜಿ ಮಂಜು ನಿಮ್ಮಿಂದ ಸಂದೇಶ ಬಂದಿದೆ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು ಸಂದೇಶ ಕಳಿಸಿದ್ದಾರೆ. ಅಜಯ್ ಅಂಬಿ ಚಿಂಚಲಿ ಬೆಳಗಾವಿ ಡಿಸ್ಟ್ರಿಕ್ಟಿಂದ ಮೆಸೇಜ್ ಮಾಡಿದ್ದಾರೆ. ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ರೆ, ದಶರಥ್ ಮಾಂಗ್, ಲಕ್ಷ್ಮೀ, ರಣುಕ, ಪ್ರಿಯಾಂಕ್, ಮಹಾಲಿಂಗ್, ಭೂಮಿಕಾ ಮಹಾಲಿಂಗಪುರ ಟೌನ್ನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ರಂಗಾಪುರ ಲಿಂಗಸಗೂರು ತಾಲೂಕು ಗುರುಗುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಸೊ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ಖಂಡಿತ ನಿಮ್ಮ ಸಂದೇಶಗಳನ್ನ ಓದ್ತೀವಿ ಅಂತ ಹೇಳ್ತಾ ನಿಮ್ಮ ಇಷ್ಟದ ಗೀತೆಗಳನ್ನ ಪ್ಲೇ ಮಾಡ್ತಾ ಸಾಕ್ತೀವಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಹೆಂಗೆ ನಮ್ಮ ಸಾಂಗ್ಗಳು ಒಂದಕ್ಕೊಂದು ಸಂಬಂಧನೇ ಇರಲ್ಲ, ಒಂದು ಕಡೆ ಪ್ಯಾತು ಸಾಂಗು, ಇನ್ನೊಂದು ಕಡೆ ಬಬ್ಲಿ ಬಬ್ಲಿ ಆಗಿರೋ ಸಾಂಗು. ಎಲ್ಲ ನಮ್ಮ ಲಿಸನರ್ಸ್ಗಳ ಮಹಿಮೆ. ಪ್ಲೇ ಮಾಡಿ ಅಶ್ವಿತಾ ಈ ಹಾಡನ್ನ ಅಂದ ತಕ್ಷಣ ನಾವು ಪ್ಲೇ ಮಾಡಲೇಬೇಕಾಗತ್ತೆ, ಬೇರೆ ದಾರಿ ಇರೋದಿಲ್ಲ. ಅಪ್ಪಿ ತಪ್ಪಿ ಮಾಡಿಲ್ಲ ಅಂದರೆ ಮುಗೀತು ಕತೆ. ಯಾಕ್ರಿ ಪ್ಲೇ ಮಾಡಿಲ್ಲ, ಕಳಿಸಿಲ್ವಾ ಮೆಸೇಜ್ ನಿಮಗೆ ಅಂತ ಬೈದ್ಬಿಡ್ತಾರೆ. ಸೊ ಹಾಗಾಗಿ ನೀವು ಕಳಿಸಿರುವಂತಹ ಗೀತೆಗಳನ್ನ ಪ್ಲೇ ಮಾಡ್ತಾ ಸಾಗೋದೊಂದೇ ನಮ್ಮ ಕೆಲಸ ಅಂತ ಹೇಳ್ತಾ, ನಮ್ಮ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರ ಕುಟುಂಬ, ಜೊತೆಗೆ ಮಹಾಲಿಂಗಪುರದಿಂದ ಅಯೋಡಿನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾಜಾ, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮ್, ಹುಮೇರಾ, ರಗಾತ್, ಮರಿಯಾ ನಮಗೆ ಮೆಸೇಜ್ ಮಾಡಿದ್ದಾರೆ. ಓಕೆ, ಈಗ ನಾನು ಒಳ್ಳೆ ಪ್ರೈಮರಿ ಸ್ಕೂಲ್ ಟೀಚರ್ ಥರ ಎಲ್ಲರ ಹೆಸರುಗಳನ್ನು ಹೇಳ್ತಾ ಹೋಗಬೇಕು. ಅವರು ಬಂದಿದ್ದೀನಿ ಮ್ಯಾಮ್, ಪ್ರೆಸೆಂಟ್ ಮ್ಯಾಮ್ ಅಂತ ಹೇಳ್ತಾರಲ್ಲ ಹಾಗೆ. ಕಾಮನಬಿಲ್ಲಿಗೆ ಮುಂಜಾನೆಯ ಶುಭೋದಯ ಅಂತ ನಮಗೆ

ಇದ್ದಾರೆ ಆನಂದ್ ರವರು, ಜೊತೆಗೆ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶದಲ್ಲಿ ನಿಮ್ಮ ಹೆಸರನ್ನ ಹುಡುಕೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಗಾಟ್ ಇಟ್. ಕಲಬುರಗಿಯಿಂದ ರಾಧಾಕೃಷ್ಣ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ, ಕರೆಕ್ಟಾ? ನಿಮ್ಮ ಮೆಸೇಜ್ಗಳ ಮಧ್ಯೆ ಎಲ್ಲೋ ನಿಮ್ಮ ಹೆಸರನ್ನು ಹುಡುಕಿಸ್ಬಿಟ್ಟಿರ್ತೀರ, ನಾವು ಅದನ್ನು ಹುಡುಕಿ ಹೇಳೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ ಆಗಿರುತ್ತೆ. ಆ್ಯಂಡ್ ಮಂಜುನಾಥ ಚಿಕ್ಕಬಳ್ಳಾಪುರದಿಂದ ಸಂದೇಶ ಕಳಿಸಿದರೆ, ಸಕಲೇಶ್ಪುರದಿಂದ ಸಂದೇಶ ಬಂದಿದೆ ನಮಗೆ ಪಂಚಮ್ ಮಲ್ನಾಡ್ ರವರಿಂದ. ಸೂಪರ್ ರೀ, ನಾನೊಬ್ಬಳೇ ಮಲ್ನಾಡ್ ಅಂದ್ಕೊಂಡಿದ್ದೆ, ಪಂಚಮ್ ಅವರೇ ನೀವು ಸೇರ್ಕೊಂಡ್ರಾ, ಸೂಪರ್. ಆರೋಹಿ ಹೆಮ್ಮಿಗೆಪುರ ಕೆಂಗೇರಿಯಿಂದ ರವೀಂದ್ರ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಉಮಾ ಚಂದ್ರಶೇಖರ್ ಹನುಮಸಾಗರದಿಂದ ಸಂದೇಶ ಕಳಿಸಿದ್ರೆ, ಉಷಾ ಹಲ್ಸೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಹೆಚ್ ಪಿ ಜಯರಾಮ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ, ರೇಣುಕಾ ನರಸಿಂಹ ಪಾದರಾಯಣಪುರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಸುಬ್ರಹ್ಮಣಿ ಪಿಳ್ಳಿಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಸೊ ಧನ್ಯವಾದಗಳು. ನಮಗೊಂದು ಹಾಡ್ ಬೇಕಲ್ಲ ಅಂತ ಕೇಳ್ತಿದ್ರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ, ನೀವು ಅದಕ್ಕೆ ಮೆಸೇಜ್ ಕಳಿಸ್ಬೇಕಲ್ಲ ಅನಂತಮೂರ್ತಿ ಅವರೇ. ಸೊ ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಈ ಹಾಡು ಯಾರಿಗೆಲ್ಲ ತುಂಬ ಇಷ್ಟ ಹೇಳಿ? ಆಲ್ಮೋಸ್ಟ್ ಎಲ್ಲರೂ ಕೈ ಎತ್ತಿರ್ತೀವಿ ಅಲ್ವಾ? ಎಲ್ಲರಿಗೂ ಇಷ್ಟವಾದಂಥ ಗೀತೆ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ ಇದೀಗ ಲಭ್ಯವಾಗಿದೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ಸೊ ಯಾರು ಖುಷಿ ಆಗುತ್ತೋ ಅಲ್ವೋ, ಸಂತೋಷ ಅವ್ರಿಗಂತೂ ತುಂಬ ಸಂತೋಷ ಆಗಿರುತ್ತೆ ಅಲ್ವೇನ್ರಿ ಧೂಪದಾಳದ ಸಂತೋಷ ಅವರೇ? ಸೊ ಖುಷಿ ಆಯ್ತಾ ಹಾಡನ್ನ ಕೇಳಿ? ವೆಲ್, ಆ್ಯಂಡ್ ನಮ್ಮ ಹಾಡನ್ನ ಪ್ಲೇ ಮಾಡಿಲ್ಲ ಇನ್ನು ನೀವು ಅಂತ ನೀವು ಬಯೋದಕ್ಕಿಂತ ಮುಂಚೆ ನೆಕ್ಸ್ಟ್ ನಿಮ್ಮ ಹಾಡನ್ನೇ ಪ್ಲೇ ಮಾಡ್ತೀವಿ. ಇದನ್ನು ಹೇಳ್ತಾ ಹಾಯ್ ಗುಡ್ ಮಾರ್ನಿಂಗ್ ಗೆಳತಿ ಅಂತ ನಮಗೆ ಮೆಸೇಜ್ ಬಂದಿದೆ ನಮ್ಮ ಪ್ರೀತಿಯ ಗೆಳತಿಯಿಂದ. ನಿವೇದಿತಾ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ, ಇಷ್ಟು ಪ್ರೀತಿಯಿಂದ ಸಂದೇಶ ಕಳಿಸಿದ್ದಕ್ಕೆ. ಆ್ಯಂಡ್ ನಮಸ್ಕಾರ ನಮಸ್ಕಾರ ಅಕ್ಕ, ನನಗೊಂದು ಒಳ್ಳೆ ಹಾಡನ್ನ ಪ್ಲೇ ಮಾಡಿ ಅಂತಿದ್ದಾರೆ ಶ್ವೇತಾ ಎಸ್ರಾವ್ ಸುಳ್ಯದಿಂದ. ಖಂಡಿತ ತಂಗಿ. ಓಕೆ, ನೆಕ್ಸ್ಟ್ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಇಎಸ್ ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಮಾಡಿದರೆ. ದೇವಾನಂದ ಇಟಗಿ ಶಿವಮೊಗ್ಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಜಯಲಕ್ಷ್ಮಿ ನಾಗೇಶ್ವರ್ ನಾಗೇಶ್ ಕುಮಾರ್ ಚಂದಾಪುರದಿಂದ ಮೆಸೇಜ್ ಮಾಡಿದ್ದಾರೆ. ದಿನೇಶ್ ಎಸ್ ಕೆ ಸಿಂಗಟಗೆರೆ ಕಲ್ಯಾಡಿ ಪೋಸ್ಟ್ ಅರಸೀಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿದರೆ. ರಾಯಚೂರಿನಿಂದ ಲಾವಣ್ಯ ನರಸಿಂಹ ರೆಡ್ಡಿ ಅವರು ಸಂದೇಶ ಕಳಿಸಿದ್ದಾರೆ. ರಾಣಿ ಬೆನ್ನೂರಿನಿಂದ ನಮಗೆ ಮೆಸೇಜ್ ಬಂದಿದ್ದೆ ರೇಖಾ. ಜೊತೆಗೆ ಭಾವನಾ ರವಿ ಶಿರಾ ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕಲಬುರಗಿಯಿಂದ ರಾಧಾ ಕೃಷ್ಣ ನಮಗೆ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಪ್ರಿಯದ ಪ್ರೀತಿಯಾದಂತಹ ಗೀತೆಗಳನ್ನ ಕೇಳಿದ್ರೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ ಗೀತಾ ಸದಾಶಿವಯ್ಯರವರು ತುಮಕೂರಿನಿಂದ ಮೆಸೇಜ್ ಮಾಡಿದ್ರು ಕಾರ್ಯಕ್ರಮದ ಕೊನೆಯಲ್ಲಿ. ಚಂದ್ರಶೇಖರ್ ಕಾನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ಕಾರ, ವೆರಿ ವೆರಿ ಗುಡ್ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲನ. ಸ್ನೇಹಿತರೆ, ಸಮಯವಾಗಿದೆ 10:02 ಅಂತ ನಾನು ಹೇಳೋಷ್ಟರಲ್ಲೇ 10:03 ಆಗೋಯ್ತು. ನೋಡಿದ್ರ ಸಮಯ ಅದು ಎಷ್ಟು ಬೇಗ ಓಡ್ತಾ ಇರುತ್ತೆ ಅಂತ. ಸಾಗುವ ಸಮಯದ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಸದ್ಯಕ್ಕೆ ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ನೋಡಿ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇರೋದು ನಾನು, RJ ಅಶ್ವಿತಾ ಮಲ್ನಾಡ್. ಜೀವಂತ

ಇಲ್ಲಿ ಎಲ್ಲ ದಿನಗಳು ಒಂದೇ ಥರ ಇರಲ್ಲ. ಕೆಲ ದಿನಗಳು ಬಿಸಿಲಾಗಿರುತ್ತೆ, ಕೆಲ ದಿನಗಳು ಮಳೆಯಾಗಿರುತ್ತೆ. ಆದರೆ ಪ್ರತಿಯೊಂದು ಋತುವಿನಲ್ಲೂ ಒಂದು ಸುಂದರತೆ ಇರುತ್ತೆ. ಆ ಸುಂದರತೆಯನ್ನು ಅನುಭವಿಸುವ ಮನಸ್ಸು ನಮ್ಮಲ್ಲಿರಬೇಕು ಅಷ್ಟೆ. ಈ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಯಾತಕ್ಕೆ ಈ ವಿಷಯ ಹೇಳಿದೆ, ಇದಕ್ಕೂ ಇವತ್ತಿನ ಸಿರಿ ಚಿಟ್ಟೆ ಕಾರ್ಯಕ್ರಮಕ್ಕೂ ಏನು ಸಂಬಂಧ? ಅದನ್ನು ನಮ್ಮ ಹಾಡು ಇನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳುತ್ತೆ. ಕೇಳಿ ಈ ಸೊಗಸಾದ ಗೀತೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ.

ಹೊರಗೆ ಮೋಡಗಳು ಕವಿದಿದೆಯಾ? ಕಿಟಕಿಯ ಗಾಜಿನ ಮೇಲೆ ಮಳೆಯ ಹನಿಗಳು ತಮ್ಮದೇ ಆದಂತಹ ಚಿತ್ರ ಬಿಡಿಸ್ತಾ ಇದೆಯಾ? ಇಲ್ದಿದ್ರೂ ಪರವಾಗಿಲ್ಲ, ಇವತ್ತು ನಮ್ಮ ಮಾತುಗಳ ಮೂಲಕ ನಿಮ್ಮ ಮನಸ್ಸಿನ ಒಳಗೆ ಒಂದು ಪುಟ್ಟ ಮಳೆಗಾಲವನ್ನು ಸೃಷ್ಟಿಸೋಣ. ಇದು ಬಹಳ ಚಂದದ ಮಳೆಗಾಲ ಕಣ್ರಿ. ಇದರಿಂದ ಮನೆಯೆಲ್ಲ ಕೊಚ್ಚೆ ಆಗುತ್ತೆ, ಆಚೆ ನೀರು ಒಳಗೆ ಬರುತ್ತೆ, ಮರ ಬಿದ್ದು ಹೋಗುತ್ತೆ, ಕರೆಂಟ್ ಹೋಗುತ್ತೆ ಅನ್ನೋಂತಹ ಭಯನೇ ಇರೋದಿಲ್ಲ. ಯಾಕಂದರೆ ಇದು ನಮ್ಮ ಕಲ್ಪನೆಯ ಮಳೆಗಾಲ. ಮಳೆ ಅನ್ನೋದು ಕೇವಲ ಆಕಾಶದಿಂದ ಬೀಳುವ ನೀರಲ್ಲ, ಅದು ನೆನಪುಗಳನ್ನು ಎಬ್ಬಿಸುವ ಒಂದು ಮಾಯೆ. ಅದು ಪ್ರಕೃತಿಯ ಪ್ರೀತಿಯ ಪತ್ರ.

ಸೊಗಸಾಗಿರೋ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಈ ಮಳೆಗಾಲದ ಗೀತೆಗಳ ಜೊತೆಗಿನ ಮಾನ್ಸೂನ್ ರಾಗಗಳ ಅಥವಾ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಅಲ್ವಾ. ಒಟ್ಟಾರೆ ಮೊದಲ ಮಳೆ ಆ ಅನುಭವಕ್ಕೆ ಯಾವ ಪದಗಳು ಸರಿ ಹೊಂದುತ್ತೆ ನೀವೇ ಹೇಳಿ ನೋಡೋಣ. ಬೇಸಿಗೆಯ ಬಿಸಿಲಿನಿಂದ ಒಣಗಿದಂತಹ ಭೂಮಿಗೆ ಮೊದಲ ಹನಿ ಬೀಳುವಾಗ ಬರುವ ಆ ಮಣ್ಣಿನ ಪರಿಮಳ ಇದೆಯಲ್ಲ, ಅದು ನಮ್ಮೊಳಗಿನ ಯಾವುದೋ ಹಳೆಯ ಬಾಗಿಲನ್ನ ತೆರೆದು ಬಿಡುತ್ತೆ. ಬಾಲ್ಯದಲ್ಲಂತೂ ಮಳೆ ಬಂದಾಗ ಶಾಲೆಗೆ ರಜಾ ಸಿಗಬಹುದೇ ಅಂತ ಕಾಯ್ತಾ ಇದ್ವಿ. ನಾನಂತೂ ಹಾಗಿದ್ದೆ. ನೀವು ಮನೆಯ ಮುಂದೆ ನೀರು ನಿಂತಾಗ ಕಾಗದದ ದೋಣಿ ಬಿಡುತ್ತಾ ಆ ಖುಷಿ, ಮಳೆಯಲ್ಲೇ ನೆನೆದು ಮನೆಗೆ ಬಂದು ಅಮ್ಮನಿಂದ ಬಯಸ್ಕೊಳ್ತಾ ಇದ್ದಂತಹ ಕ್ಷಣ ಕೂಡ ಹೇಗೆ ಮರೆಯಕ್ಕೆ ಸಾಧ್ಯ? ಇವಾಗ ಆ ಜೀವನ ಎಷ್ಟು ಬದಲಾಗಿದೆ ಅಲ್ವಾ. ಆದರೆ ಮಳೆ ಬಂದಾಗ ನಮ್ಮೊಳಗಿನ ಆ ಮಗು ಮಾತ್ರ ಮತ್ತೆ ಎಚ್ಚರವಾಗುತ್ತೆ. ಮಗುನ ಹಿಂದೆ ಒಂದು ತಾಯಿ ಇದ್ದೇ ಇರ್ತಾಳೆ, ಸರಿಯಾಗಿ ಹುಷಾರಾಗಿರು, ಕೋಲ್ಡ್ ಆಗುತ್ತೆ, ನೆಗಡಿ ಆಗುತ್ತೆ, ಜ್ವರ ಬರುತ್ತೆ ಅಂತ ಬಯ್ಯೋಂತಹ ಅಮ್ಮ ಸಹ ಇದ್ದೇ ಇರ್ತಾಳೆ ಅಂತ ಹೇಳ್ತಾ, ಅಥವಾ ನೀವೇ ಆ ಅಮ್ಮ ಆಗಿಬಿಟ್ಟಿರ್ತೀರೇನೋ ಗೊತ್ತಿಲ್ಲ. ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ

ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಹಾಗೂ ಕರಿಚಿರತೆ ದುನಿಯಾ ವಿಜಿ ಇವರ ಒಂದು ಕಾಂಬಿನೇಷನಲ್ಲಿ ಬಂದಂತಹ ಚಿತ್ರ. ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಟ್ರ್ಯಾಕ್. ಆ್ಯಕ್ಚುಲಿ ಸೋನು ನಿಗಮ್ರವ್ರಿಗೆ ನೋಡಿ, ಎಲ್ಲ ಸಿಂಗರ್ಸ್ಗಳಿಗೂ ಕೂಡ ಒಂದೊಂದು ಕಾಲ, ಈ ಕಾಲಕ್ಕೆ ಈ ಸಿಂಗರ್ ವಾಯ್ಸ್ ಅಂತ ಅನಿಸಿದ್ರೆ, ಫಾರ್ ಎಕ್ಸಾಂಪಲ್ ಎಸ್ ಪಿ ಬಿರವರು ವಸಂತ ಕಾಲಕ್ಕೆ ಅಂತ ಅಂದ್ಕೊಂಡ್ರೆ, ಸೋನು ನಿಗಮ್ ಮಳೆಗಾಲಕ್ಕೆ ಫಿಕ್ಸ್ ಅಲ್ವಾ? ಇದು ನಾನಲ್ಲ, ನಮ್ಮ ಲಿಸನರ್ ಒಬ್ಬರು ಈ ಮಾತನ್ನು ಹೇಳ್ತಾ ಇದ್ರು. ಯಾರು ಹೇಳಿದ್ದು? ಓಕೆ, ನಿಮ್ಮ ಮೆಸೇಜ್ ಎಲ್ಲೋ ಮಿಸ್ ಆಗಿ ಹೋಗಿದೆ, ಇಟ್ಸ್ ಓಕೆ. ವೆರಾಸ್ ನಮಗೆ ಒಂದು ಸಂದೇಶ ಬಂದಿದೆ, ಮೇಡಮ್ ಈ ಹಾಡಂತೂ ಸೂಪರ್ ಆಗಿತ್ತು ಅಂತ ಮೆಸೇಜ್ ಮಾಡಿದ್ದಾರೆ ನಮಗೆ ಸಂತೋಷ್ ದುಬದಾಳ್ರವರು. ಚಿಕ್ಕವನಿದ್ದಾಗ ಈ ಮಳೇಲಿ ನೆನೆಯೋ ಮಜ್ಜಾನೇ ಬೇರೆ. ಮಳೇಲಿ ನೆಂದು ಹೋದಾಗ ಅಮ್ಮ ಟವಲ್ ಕೂಡ ಇರ್ತಿರ್ಲಿಲ್ಲ, ಅಮ್ಮನ ಸೆರಗಿನಿಂದಾನೇ ತಲೆನ ಒರೆಸ್ತಾ ಇದ್ರು. ತುಂಬ ಕಾಳಜಿಯಿಂದ ನೋಡ್ಕೊತಾ ಇದ್ಲು ನಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಮ್ಮ ಪ್ರೀತಿ ಎಂದಿಗೂ ಮರೆಯೋಕ್ಕಾಗಲ್ಲ. ನಾವು ಚಿಕ್ಕವನಿದ್ದಾಗ ಸುಗಡಿ ಅಂತ ಕೊಡ್ತಾ ಇದ್ರು ಶಾಲೆಯಲ್ಲಿ, ಅದನ್ನ ಮನೆಯಲ್ಲಿ ಒಂದು ಹಾಲ್ನಲ್ಲಿ ಹಾಕ್ಕೊಂಡು ತಿಂತಾ ಇದ್ವಿ. ಕಲರ್ ಕಲರ್ ಪೆನ್ಸಿಲ್ ಶಾಲೆಯಲ್ಲಿ ಬೋರ್ಡಿನಲ್ಲಿ ಬರೆಯುವಾಗ ಬಹಳ ಖುಷಿ ಮೇಡಮ್. ಅವಾಗೆಲ್ಲ ಪೆನ್ ಇದ್ರೆ ಬಹಳ ಖುಷಿ, ನಮ್ಮಲ್ಲಿ ಹಣನೇ ಇರ್ತಿರ್ಲಿಲ್ಲ, 50 ಪೈಸೆ ತೆಕ್ಕೊಂಡು ಬರ್ತಾ ಇದ್ವಿ ಅಂತ ಅವರ ಶಾಲೆಯ ದಿನಗಳನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಶಿವಲಿಂಗಪ್ಪ ಭದ್ರೆ ಮಾದನ ಹಿಪ್ಪರ್ಗಿಯಿಂದ, ಕಲಬುರಗಿ ಜಿಲ್ಲೆಯಿಂದ, ಸೂಪರ್. ನಿಮ್ಮ ಶಾಲಾ ದಿನಗಳ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರಿ ಆ ದಿನಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಅವಾಗೆಲ್ಲ ಏನಾಗೋದಂದ್ರೆ ಈ ಪೆನ್ಗಳನ್ನೆಲ್ಲ ಕೊಂಡ್ಕೊಳ್ತಿರ್ಲಿಲ್ಲ, ಒಂದು ಪೆನ್ನ ಜೊತೆಗೆ ರೀಫಿಲ್ಗಳನ್ನ ತೆಗ್ಕೊಳ್ತಾ ಇದ್ವಿ. ಇವಾಗೆಲ್ಲ ಯೂಸ್ ಆ್ಯಂಡ್ ತ್ರೋ ಪೆನ್ ಬಂದಿದೆ, ಬಟ್ ಆಗಿನ ಕಾಲದ ಟೈಮು ಪ್ರತಿಯೊಂದು ಪೈಸ ಲೆಕ್ಕ ಹಾಕಿ ಹೋಗ್ತಾ ಇದ್ವಲ್ಲ. ಆ್ಯಂಡ್ ಸ್ಕೂಲ್ ಬಿಟ್ಟ ತಕ್ಷಣ ಸ್ಕೂಲ್ ಆಚೆಗೆ, ನಮ್ಮ ಸ್ಕೂಲ್ ಆಚೆಗಂತೂ ಈ ಕಿತ್ತಲೆ ಹಣ್ಣು ಮಾರೋರು, ಸೇಬೆಕಾಯಿ ಮಾರೋರು, ಚೇಬೆಕಾಯಿ ಅನ್ನೋರು, ಸೇಬೆಕಾಯಿ ಅಂತಿರ್ಲಿಲ್ಲ, ಚೇಬೆಕಾಯಿ ಬೇಕಾ ಅಂತ ಕೂಗೋರು. ಆ ನಂತರದಲ್ಲಿ ಕಲರ್ ಐಸ್ ಕ್ರೀಮ್ ಕ್ಯಾಂಡಿಗಳು ಸಿಗೋದು. ಆ ನಂತರ ನಲ್ಲಿಕಾಯಿ, ಈ ಚಿಕ್ಕ ಚಿಕ್ಕ ನಲ್ಲಿಕಾಯಿ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ತಿನ್ನೋದು, ಈಗ ನೋಡಿ ಬಾಯಲ್ಲಿ ನೀರು ಬಂದಂಗೆ ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಸೊ ಮಾತಾಡ್ತಿದ್ದಿದ್ದು ಮಳೆ ಬಗ್ಗೆ. ಮಳೆಯಿಂದ ಸೀದಾ ಶಾಲೆ ದಿನಗಳಿಗೆ ಹೋದ್ವಿ. ಆ್ಯಂಡ್ ಹಾಡುಗಳಂತೂ ನನಗೆ ಬಹಳ ಬಹಳ ಇಷ್ಟ ಆಗ್ತಾ ಇದೆ ಅಂತ ನಮಗೆ ಸಂದೇಶ ಸುಮಾರಷ್ಟು ಜನ ಸ್ನೇಹಿತರು ಕಳಿಸಿದ್ದೀರಾ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಗಳೊಂದಿಗೆ ಸಾಗೋಣವಾ.

ನಾ ಹುಡುಕ್ತಾ ಇದ್ದೆ, ನಮ್ಮ ಬಿಸಿನೆಸ್ ಒಬ್ಬರು ಸೋನು ನಿಗಮ್ರವರ ಬಗ್ಗೆ ತುಂಬ ಬ್ಯೂಟಿಫುಲ್ ಆದಂತಹ ಮೆಸೇಜ್ ಮಾಡಿದರು. ಯಾರು ಮೆಸೇಜ್ ಮಾಡಿದ್ದು ಅಂತ ನೋಡ್ತಾ ಇದ್ದೆ, ಆ್ಯಂಡ್ ಸಂದೇಶ ಸಿಕ್ಕಿದೆ ಈಗ. ಮೇಡಮ್, ಮಳೆ ಸಾಂಗ್ ಅಂತ ಬಂದರೆ ಸೋನು ನಿಗಮ್ ಅವರಿಗೆ ತುಂಬಾ ಸೆಟ್ ಆಗುತ್ತೆ. ಏನು ಆ ವಾಯ್ಸ್ ಮೇಡಮ್, ಸೂಪರ್ ಆಗಿರುತ್ತೆ ಅಲ್ವಾ ಅಂತ ಹೇಳಿ ನಮಗೆ ಸಂದೇಶ ಕಳಿಸಿದ್ದಾರೆ ಸಂತೋಷ್ ಅವರು ದೂಪಳ ತಾಳದಿಂದ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ. ಮಳೆಗಾಲ ಅಥವಾ ಮಳೆ ಅಂತ ಹೇಳಿದ್ರೆ ಸುಮಾರು ನೆನಪುಗಳನ್ನು ಕೂಡ ಅದು ಹೊತ್ತು ತರುತ್ತೆ. ಎಸ್ಪೆಷಲಿ ಮಳೆಯ ಜೊತೆಗೆ ಆ ವಸ್ತುಗಳಿಗೆ ಒಂದು ವಿಶೇಷವಾದಂತಹ ಸಂಬಂಧ ಇರುತ್ತೆ. ಉದಾಹರಣೆಗೆ, ಮಳೆ ದಿನದ ಬಿಸಿ ಬಿಸಿ ಕಾಫಿ, ಕಿಟಕಿಯ ಬಳಿ ಕೂತು ಕೇಳುವ ಹಳೆಯ ಹಾಡುಗಳು, ಮನೆಯವರ ಜೊತೆ ಮಾತನಾಡುವ ಸಣ್ಣ ಸಣ್ಣ ಮಾತುಗಳು. ಮಳೆ ನಮಗೆ ಒಂದು ಪಾಠ ಕಲಿಸುತ್ತೆ. ಎಲ್ಲವನ್ನ ಓಡಿಸ್ಕೊಂಡು ಹೋಗುವಾಗ ಜೀವನದಲ್ಲಿ ಕೆಲವೊಮ್ಮೆ ನಿಲ್ಲಬೇಕು, ಒಂದೇ ಒಂದು ಕ್ಷಣ ಇದೆಯಲ್ಲ ಆ ಕ್ಷಣವನ್ನು ಅನುಭವಿಸಬೇಕು ಅಂತ ಹೇಳುತ್ತೆ. ಒಂದು ಮಳೆಯ ಹನಿಯನ್ನು ಗಮನಿಸಿ ನೋಡಿ, ಅದು ನಮ್ಗೆ ಹೇಳ್ತಾ ಹೋಗುತ್ತೆ ನಿಧಾನವಾಗಿ ಬಾಳಿ ಸಣ್ಣ ಸಂತೋಷಗಳನ್ನ ಕೂಡ ಕಳೆದುಕೊಳ್ಳಬೇಡಿ ಅಂತ. ಆದರೆ ಏನು ಮಾಡೋದು, ಬದುಕಿನ ಓಟದಲ್ಲಿ ಧಾವಂತದ ಗೆರೆಯನ್ನು ದಾಟ್ಬಿಡ್ತೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ಕಿಟಕಿ ಹತ್ರ ಮಳೆ ಹನಿಗಳನ್ನೆಲ್ಲ ಕೈ ಬೆರಳುಗಳಿಂದ ಎಣಿಸ್ತಾ ಇದ್ವಿ, ಆಟ ಆಡ್ತಾ ಇದ್ವಿ, ಏನೇನೋ ವಿಚಿತ್ರವಾದಂತಹ ಚಿತ್ರಗಳನ್ನ ಬರೀತಾ ಇದ್ವಿ. ಬಟ್ ಈಗ ಅದಕ್ಕೆಲ್ಲ ಟೈಮ್ ಎಲ್ಲಿದೆ ನಮಗೆ ಅನಿಸುತ್ತೆ ಅಲ್ವಾ? ಮಳೆ ಬಂದಾಗ ಕೆಲವರಿಗೆ ಸಂತೋಷದ ನೆನಪುಗಳು ಉಂಟಾಗುತ್ತೆ, ಕೆಲವ್ರಿಗೆ ಒಂದು ಮೌನ. ಯಾಕೆ ಗೊತ್ತಾ, ಮಳೆ

ನಮ್ಮೊಳಗಿನ ಭಾವನೆಗಳನ್ನ ಹೊರಗೆ ತರುತ್ತೆ. ನಾವು ದಿನವಿಡೀ ಬ್ಯುಸಿಯಾಗಿರ್ತೀವಿ, ಕೆಲಸ, ಜವಾಬ್ದಾರಿ, ಓಡಾಟ. ಆದರೆ ಮಳೆಯ ಸದ್ದು ಕೇಳುವಾಗ ಮನಸ್ಸು ನಿಧಾನವಾಗುತ್ತೆ, ಕೆಲವು ಪ್ರಶ್ನೆಗಳನ್ನ ಕೇಳಿಸ್ಕೊಳ್ಳುತ್ತೆ. ಕೊನೆಯದಾಗಿ, ಯಾವಾಗ ನನ್ನನ್ನು ಜೊತೆ ನಾನು ಮಾತಾಡಿಕೊಂಡೆ, ನನ್ನನ್ನು ಕೇಳಿಕೊಂಡೆ, ನನಗೋಸ್ಕರ ಸ್ವಲ್ಪ ಸಮಯನ ಮೀಸಲಿಟ್ಟೆ ಅಂತ ಹೇಳುತ್ತೆ. ಆದ್ದರಿಂದ ಮಳೆ ನಮಗೆ ಇಷ್ಟ ಆಗೋದು. ಬಹುಶಃ ಅದಕ್ಕೆ ತಾನೇ ನಮ್ಮನ್ನು ಮತ್ತೆ ನಮ್ಮೊಳಗೆ ಕರೆದುಕೊಂಡು ಹೋಗುತ್ತೆ ಈ ಮಳೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಒಂದು ಮ್ಯಾಜಿಕಲ್ ವರ್ಲ್ಡ್ಗೆ ಈ ಹಾಡು ನಮ್ಮನ್ನು ಕರ್ಕೊಂಡು ಹೋಗುತ್ತಲ್ವಾ. ಈ ಮಳೆ ಇದೆಯಲ್ಲ ಸ್ನೇಹಿತರೆ, ಅದೊಂದು ಸುಂದರವಾದಂತಹ ಸತ್ಯ ನಮ್ಗೆ ಹೇಳುತ್ತೆ. ಬಿರು ಬೇಸಿಗೆಯ ನಂತರ ಮಳೆ ಬರುತ್ತೆ, ಕಷ್ಟದ ನಂತರವೂ ಸಂತೋಷ ಬಂದೇ ಬರುತ್ತೆ. ಆಕಾಶ ಎಷ್ಟೇ ಕಪ್ಪಾಗಿದ್ರೂ ಅದರ ಹಿಂದೆ ಬೆಳಕು ಇದ್ದೇ ಇರುತ್ತೆ. ಹಾಗಾಗಿ ಜೀವನದ ಪ್ರತಿಯೊಂದು ಋತುವನ್ನು ಸ್ವೀಕರಿಸಬೇಕಾಗತ್ತೆ. ಮಳೆಯ ಹನಿಗಳಂತೆ ಸಣ್ಣ ಸಣ್ಣ ಸಂತೋಷಗಳನ್ನ ಸಂಗ್ರಹಿಸಿ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಒಟ್ಟಾರೆ ಒಂದು ಮಾತು ನಿಮಗೋಸ್ಕರ ಹೇಳೋದಾದರೆ, ಅಥವಾ ನಾನೇ ಬರ್ತಿರೋ ಮಾತನ್ನು ನಿಮ್ಮೊಟ್ಟಿಗೆ ಹೇಳೋದಾದರೆ, ಮಳೆಯನ್ನು ಕೇವಲ ನೋಡಬೇಡಿ, ಅದನ್ನು ಅನುಭವಿಸಿ. ಯಾಕಂದರೆ ಕೆಲವು ಹನಿಗಳು ಭೂಮಿಯನ್ನು ಮಾತ್ರ ಅಲ್ಲ, ನಮ್ಮ ಮನಸ್ಸನ್ನು ಕೂಡ ತಂಪಾಗಿಸುತ್ತೆ. ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಸುಮಾರಷ್ಟು ಜನ ಸ್ನೇಹಿತರು ನಮಗೆ ಮೆಸೇಜ್ ಮಾಡಿದ್ದಾರೆ. ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ನೋಡೋಣ ಬಾ. ಆದರೆ ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳೋಣ.

0: ಮಳೆಗಾಲದ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಈ ಹಾಡನ್ನು ಹಾಕ್ತಾ ಇದ್ರೆ ಪ್ರೋಗ್ರಾಮ್ ಅಪೂರ್ಣವಾಗುತ್ತೆ, ಏನಂತೀರಾ? ಸೊ ಅದಕ್ಕೋಸ್ಕರ ಈ ಹಾಡನ್ನು ಹುಡುಕಿ ನಿಮಗೋಸ್ಕರ ಪ್ಲೇ ಮಾಡಿದೆ. ಹಾಯ್ ಅಶ್ವಿತಾ, ನಾನು ಕೇಳ್ತಾ ಇದ್ದೀನಿ. ಕೇಳುಗರ ಹಾಡುಗಳ ಜೊತೆಗೆ ಮಳೆಯ ಬಗ್ಗಿನ ನೆನಪಿನ ಮಾತುಗಳು ನನಗೆ ತುಂಬ ಇಷ್ಟ ಆಯಿತು ಅಂತ ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ರೆ. ವಿನುತಾ ಅವರು ಹಾಯ್ ಅಂತಿದ್ದಾರೆ, ರಾಜೇಶ್ ಅವರು ಕೂಡ ಹಲೋ ಅಂತಿದ್ದಾರೆ. ಹಾಯ್ ಹಲೋ ವಿನುತಾ ಆ್ಯಂಡ್ ರಾಜೇಶ್. ನಾನು ಶಾಲೆ ಹುಡುಗನಾಗಿದ್ದಾಗ ಹುಣಸೆಹಣ್ಣು ಮರದೆ ಕಲ್ಲು ಹೊಡೆದು ಹುಣಸೆಹಣ್ಣು ಆರಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಎ ಹರಿಹರನ್, ಹರಿಹರನ್ ವಿಜ್ಞಾನ ನಗರದಿಂದ. ಮೇಡಮ್ ಜಿ, ಲವ್ಲಿ ಪ್ಲೇಲಿಸ್ಟ್ ಆ್ಯಂಡ್ ವಂಡರ್ಫುಲ್ ಸಾಂಗ್ಸ್ ಆನ್ ರೈನಿ ಡೇ ಅಂತಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ. ಥ್ಯಾಂಕ್ ಯು ಸೋ ಮಚ್. ಶಕುಂತಲಾ ಶಂಕರ್ ಮಂಡ್ಯದಿಂದ, ಬಿಸಿಲಿಗೆ ಮಂಜುಗಡ್ಡೆ ಕರಗುತ್ತೇನೋ ಗೊತ್ತಿಲ್ಲ ಮೇಡಮ್, ಆದರೆ ನಾವು ನಿಮ್ಮ ಚಂದದ ನಿರೂಪಣೆಯ ಆಯ್ಕೆಗೆ ಓ ಮೈ ಗಾಡ್ ನೀವು ನನಗೆ ತುಂಬ ನಾಚಿಕೆನ ತರಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೆಚ್ ಎಲ್ ಬಸವರಾಜ್ ಪುಟ್ಟಗೆರೆ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿ. ನಮ್ಮದು ಹೇಳಿಕೆರೆ ಬಯಲುಸೀಮೆ ಕಣ್ರಿ, ಸಕಾಲಕ್ಕೆ ಸರಿಯಾಗಿ ಮಳೆ ಬೀಳೋದು ದುರ್ಬಲ, ಹಾಗಾಗಿ ನಾವು ಶಾಲಾ ರಜಾ ದಿನಗಳನ್ನ ಹಸು ಎಮ್ಮೆ ಮೇಯಿಸೋಕೆ ಹೊಲ ತೋಟ ತೋಪುಗಳಿಗೆ ಹೋಗ್ತಾ ಇದ್ವಿ. ಆಗ ಮಧ್ಯಾಹ್ನದ ಊಟ ಅಸಾಧ್ಯವೇ ಸರಿ, ಹಾಗಾಗಿ ಅಲ್ಲಿಯೇ ಮಾವಿನ ಮರಗಳಿಗೆ ಕಲ್ಲು ಹೊಡೆಯೋದು, ನೇರಳೆ ಮರಕ್ಕೆ ಹೊಡೆದು ತಿನ್ನೋದು. ಹಾಗೆ ನಮಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಯಾವುದು ಅಂತ ಗೊತ್ತಿರಲಿಲ್ಲ, ಪಾಪಸ್ ಕಳ್ಳಿ ಹಣ್ಣು ಅಂತ ತಿಂತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ನಮಗೆ. ಯಾರು ನಂಬರ್ ರನ್ನಿಂಗ್ ವಿತ್ 836 ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿದರೆ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ಹರೀಶ್ ರವರೇ, ನಿಮ್ಮ ಸಂದೇಶ ಓದಿ ನನ್ನ ಮನಸ್ಸಿಗೆ ಬಹಳ ಖುಷಿ ಆಯಿತು. ಪಕ್ಕದಲ್ಲಿ ಬಂದಿದ್ದಾರೆ ಮಂಜುನಾಥ್, ಅವರ ಮನಸ್ಸಿಗೆ ಅಷ್ಟೇ ಖುಷಿ ಆಯಿತು ಅಂತ ಭಾವಿಸ್ತೀನಿ. ನಾನೇ ಇರಬೇಕು
1: ಮಧ್ಯಾಹ್ನ.
0: ನನಗೆ ನಿಮ್ಮ ಮಾತು ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿದ್ದಾರೆ ನಾಗರತ್ನ ರಾಜಾಜಿನಗರದಿಂದ. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಅವರೇ. ಹಾಡುಗಳು ಸೂಪರ್ ಅಂತ ಕೆರೂರದಿಂದ ನಿಜಗುಣಿ ಹಾರದಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ಪ್ರೀತಿಯ ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಯ ಜೊತೆಗೆ ನೆನಪುಗಳು ಕೂಡ ನೆನಪಿಸ್ಕೊಂಡ್ವಿ ಅಲ್ವಾ. ಇದಾಗಿತ್ತು ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮ. ಭೇಟಿಯಾಗೋಣ ಮತ್ತೊಮ್ಮೆ. ಅಲ್ಲಿವರೆಗೂ ಏನು ಮಾಡ್ತಿರ್ತೀರಾ? ಕೇಳ್ತಾ ಇರ್ತೀರಾ, ಕೇಳಿಸ್ತಾ ಇರ್ತೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನು. ಶುಭ ದಿನ, ನಮಸ್ಕಾರ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಏನ್ ಸಮಾಚಾರ ರೀ ಎಲ್ರು, ಹೇಗಿದ್ದೀರಾ? ಸಮಯ 11:03. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಶನಿವಾರದ ಸಖತ್ ಹೊತ್ತಲ್ಲಿ ನಿಮ್ಮ ವೀಕೆಂಡ್ ಅನ್ನ ಮತ್ತಷ್ಟು ರಂಗಾಕ್ಸೋದಿಕ್ಕೆ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥು. ಆಪ್ಕಿ ಪಸಂದ್ ಅನ್ನ ಶುರು ಮಾಡುವಂತಹ ಸಮಯ ಇದು. ಆಪ್ಕಿ ಪಸಂದ್ ಅಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಪ್ರಸಾರ ಮಾಡ್ತಾ ನಾವು ಸಾಕ್ತೀವಿ. ಮೊದಲಿಗೆ ಬಂದಿರುವಂತಹ ಸಂದೇಶ, ಯಾರು ಸಂದೇಶ ಕಳಿಸಿರೋದು ಅಂತ ನೋಡೋದಾದ್ರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಬಾಂಬೆ ಚಿತ್ರದ ಕೆಹನಾ ಹೇ ಕ್ಯಾ ಹಾಡನ್ನ ದಯವಿಟ್ಟು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ಖಂಡಿತ ನಿಮ್ಮಿಷ್ಟದ ಗೀತೆನ ಪ್ರಸಾರ ಮಾಡೋಣ. ನೀವು ಕೂಡ ನಿಮ್ಮಿಷ್ಟದ ಗೀತೆಯನ್ನ ಕೇಳೋ ಮನಸ್ಸಿದ್ರೆ ನೀವು ಕೂಡ ಸಂದೇಶ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9484901013 ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ನಿಮ್ಮಿಷ್ಟದ ಹಾಡು ಯಾವುದು ಹೇಳಿ, ಅದನ್ನ ಖಂಡಿತ ಪ್ರಸಾರ ಮಾಡ್ತೀವಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಸಮಯ 11:10. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ಆಪ್ಕಿ ಪಸಂದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮಿಷ್ಟದ ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಬಹಳಷ್ಟು ಸಂದೇಶಗಳು ಬಂದಿದೆ, ಖಂಡಿತ ನಿಮ್ಮೆಲ್ಲರ ಗೀತೆಗಳನ್ನ ಪ್ರಸಾರ ಮಾಡೋಣ. ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಭಾನ್ಕೋರಿ ಹಂಪಸಾಗರದಿಂದ, ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಎನ್ಆರ್ ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿನಗರದಿಂದ ಮತ್ತಷ್ಟು ಸಂದೇಶಗಳು ಬಂದಿದೆ, ಖಂಡಿತ ನಿಮ್ಮ ಗೀತೆಗಳನ್ನ ಪ್ರಸಾರ ಮಾಡೋಣ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಒಂದು ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಯಾವ ಗೀತೆ ಅನ್ನೋದಾದ್ರೆ ಮಿಸ್ಟರ್ ಇಂಡಿಯಾ ಸಿನಿಮಾದ ಡಿಯೆಟ್ ಗೀತೆಯನ್ನು ಪ್ರಸಾರ ಮಾಡಬಹುದು ಅಂತ ಇದ್ದಾರೆ. ಕೇಳಿ, ಎಂಜಾಯ್ ಮಾಡಿ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ

ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಪ್ಲೀಸ್ ಈ ಒಂದು ಹಾಡನ್ನ ಪ್ರಸಾರ ಮಾಡಬಹುದು ಅಂತ ಸದಾಶಿವ ಹಲಗುರ ಬನಶಂಕರಿಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ, ಮುಕುಂದ, ರೂಪ ಮತ್ತು ರಮೇಶ್ ಮಠ ಕೋರಮಂಗಲದಿಂದ ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಯಾರು ಯಾರು ಅಂತ ನೋಡೋದಾದ್ರೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಶ್ರೀ ಹೋಳೆ ಲಕ್ಷ್ಮಿ ಚಂದ್ರಶೇಖರ್ ಅವರು ಕೂಡ ಸಂದೇಶ ಕಳ್ಸಿಕೊಡಿದ್ದಾರೆ. ಗುಡ್ ಮಾರ್ನಿಂಗ್ ಟಿಫನ್ ಆಯ್ತು ಅಂತ ಆದ್ರೆ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ, ಗುಡ್ ಮಾರ್ನಿಂಗ್, ನಂದು ಟಿಫನ್ ಆಯ್ತು, ನಿಮ್ದೇನಾಯ್ತು, ಏನ್ ತಿಂದ್ರಿ? ನಿಮ್ಮ ಎಲ್ಲರ ನೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡೋಣ. ಈಗ ಒಂದು ಹಾಡಿಗೆ ಇಬ್ಬರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರು? ನಮಗೋಸ್ಕರ ಏಕ್ ತೂಜೆ ಕೆಲಿ ಚಿತ್ರದ ತೆರೆ ಮೇರೆ ಬೀಚಮೆ ಹಾಡನ್ನ ಪ್ರಸಾರ ಮಾಡಬಹುದಂತ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಕೇಳ್ತಾ ಇದಾರೆ. ಹಾಗೆ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಸದೇಶನ ಕಳ್ಸಿಕೊಡಿದ್ದಾರೆ ಇಬ್ಬರಿಗಾಗಿ. ಹಾಗೆ ನಿಮ್ಮೆಲ್ಲರಿಗಾಗಿ ತೆರೆ ಮೇರೆ ಬೀಚಮೆ ಅನ್ನೋ ಗೀತೆ ಕೇಳಿ ಎಂಜಾಯ್ ಮಾಡಿ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

ಚಂದ್ರಮುಖಿ ಐಟಿ ಲೇಔಟ್ನಿಂದ ಒಂದು ಗೀತಿನ ಪ್ರಸಾರ ಮಾಡಬಹುದು ಅಂತ ಕೇಳ್ತಾ ಇದ್ರೆ ಖಂಡಿತ ಪ್ರಸಾರ ಮಾಡೋಣ. ನಮಸ್ಕಾರ, ಈ ಹಾಡಿನ ಪ್ರಸಾರ ಮಾಡೋದು ಅಂತ ಸೌಭಾಗ್ಯ ರಾಜನಕುಂಟೆ ಎಂದು ಸಂದೇಶ ಕಳಿಸಿಕೊಡಿದರೆ ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಶ್ರೀನಾಥ್ ಮಾಗಡಿ ರೋಡ್ನಿಂದ ಈ ಹಾಡನ್ನ ಪ್ರಸಾರ ಮಾಡಬಹುದಾ? ನನಗೆ ಈ ಹಾಡು ತುಂಬ ಇಷ್ಟ ಅಂತ ಒಂದು ಗೀತಿನ ರಿಕ್ವೆಸ್ಟ್ ಮಾಡ್ತಾ ಇರೋದು ಯಾರು? ಕುಷ್ಟಗಿ ತಾಲೂಕಿನಿಂದ ಉಮಾ ಚಂದ್ರಶೇಖರ್ ಅವರು. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹರಿಕುಮಾರ್ ಸೌರಾಷ್ಟ್ರಪೀಠ್ ಬೆಂಗಳೂರಿನಿಂದ, ನಂತರ ಕೀಳುಕೊಪ್ಪ ಬಂಗಾರಪೇಟೆಯಿಂದ ಮುರಳಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಧಾನಂದ ಬಂಟ್ವಾಳದಿಂದ ಸ್ನೇಹಿತರೊಬ್ಬರು ದಿವಾನ ಚಿತ್ರದ ತೇರಿ ಉಮ್ಮೀದ್ ತೇರಾ ಇನ್ ತೇರ ಗೀತಿನ ಪ್ರಸಾರ ಮಾಡಿ ಅಂತ ಕೇಳಿದರು. ಕೇಳಿ ಎಂಜಾಯ್ ಮಾಡಿ.

ಜಗದೀಶ್ ಅಥಣೆಯಿಂದ ಹಾಗೆ ಮಾದಪ್ಪ ಹಿಪ್ಪರಿಗೆಯಿಂದ ಸಂದೇಶವನ್ನ ಕಳಿಸ್ಕೊಡ್ತಾರೆ. ಖಂಡಿತ ನಿಮ್ಮ ಗೀತೆಗಳನ್ನ ಪ್ರಸಾರ ಮಾಡೋಣ. 11:48 ನಂತರ ಸಮಯ ಆಗ್ತಾ ಇದೆ. 11:30 ಈಗ ಕೇಳೋಣ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದೊಂದಿಗೆ. ಅದಾದ ನಂತರ ಆಪ್ಕಿ ಪಸಂದ್ ಕಾರ್ಯಕ್ರಮ ಮುಂದುವರಿಯುತ್ತೆ.

ಸಮಯ 11:47 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳಬಿಲು ಕನ್ನಡ ಕಾಮನಬಿಲು 101.3 FM ಆಪ್ಕಿ ಪಸಂದನ ಮುಂದುವರಿಸುವಂತಹ ಸಮಯ ಆಪ್ಕಿ ಪಸಂದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೊಂದಷ್ಟು ಸಂದೇಶಗಳು ಬಂದಿದ್ದು ನನ್ನಿಷ್ಟದ ಗೀತೆ ಇದು ಸರ್, ಇದನ್ನು ಪ್ರಸಾರ ಮಾಡಿ ಸರ್, ಸಮಯ ತುಂಬ ಕಮ್ಮಿ ಇದೆ ಬಟ್ ಸ್ಟಿಲ್ ಟ್ರೈ ಮಾಡಿ ಸರ್ ಈ ಹಾಡನ್ನ ಪ್ರಸಾರ ಮಾಡಬೇಕೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಚಂದ್ರಶೇಖರ ಕಾನನಹಳ್ಳಿಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಎಸ್ಎಂ ಶೋಭಾ ಹಾಸನದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಟ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಹಾಗೆ ರೋಹಿತ್ ದಾಸನಪುರದಿಂದ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿಯವರ ಸಂದೇಶ ಬಂದಿದೆ. ಹೀರಮಣಿ ವರ್ಮಾ ಅವರ ಸಂದೇಶ ಬಂದಿದೆ. ನಂತರ ಸಂದೇಶವನ್ನು ಕಳಿಸ್ಕೊಟ್ಟಿರ್ತೀವಿ ದಿವಾಕರ್ ಶಿನಾಯ್ ಮೂಡಬಿದ್ರೆಯಿಂದ. ಈಗ ಕೇಳಿ ಸುನ್ ಸಾಯ್ಬಾ ಸುನ್.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ

ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಕಾರ್ಯಕ್ರಮದಲ್ಲಿ ಪ್ರಸಾರ ಆದಂತಹ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಜನ ಮೆಚ್ಚುಗೆಯ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಒಳ್ಳೊಳ್ಳೆ ಹಿಂದಿ ಹಾಡುಗಳನ್ನ ಕೇಳಿ ಮನಸ್ಸಿಗೆ ತಂಪಾಯಿತು, ಕಿವಿಗೆ ತಂಪಾಯಿತು ಅಂತ ಹೇಳ್ತಾ ಇದ್ದೀರಾ. ತಮ್ಮೆಲ್ಲರ ಸಂದೇಶಕ್ಕಾಗಿ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಹಾಡುಗಳು ಅಪ್ಪಿ ತಪ್ಪಿ ಮಿಸ್ ಆಗಿದ್ರೆ ಅದನ್ನ ಪ್ರತಿದಿನ 11 ಗಂಟೆಗೆ ನೀವು ರಿಕ್ವೆಸ್ಟ್ ಮಾಡಿ ಕೇಳಬಹುದು. ಇದು ಸಮಯದ ಅಭಾವ ಇದ್ದ ಕಾರಣ ನಿಮ್ಮಿಷ್ಟದ ಗೀತೆಗಳನ್ನ ಒಂದಷ್ಟು ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ನಿಮ್ಮೆಲ್ಲರ ಬಳಿ ಕ್ಷಮೆಯನ್ನ ಕೇಳ್ತೀನಿ. ಪ್ರೀತಿಯಿಂದ ನನ್ನನ್ನು ಮನ್ನಿಸ್ತೀರಾ ಅಲ್ವಾ? ವಿಜಯಪುರದಿಂದ ಇಸ್ಮೇಲ್ ಅವರು ತ್ರಿದೇವ್ ಸಿನಿಮಾದ ಒಂದು ಹಾಡಿನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಕಾರ್ಯಕ್ರಮದ ಕೊನೆಯ ಗೀತೆ ತ್ರಿದೇವ್ ಚಿತ್ರದ ಕೇಳಿ ಎಂಜಾಯ್ ಮಾಡಿ. ಆಪ್ಕೆ ಪಸಂದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.

0: ಆಗ್ತಾ ಇದೆ 12 ಗಂಟೆ. ಈಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದೊಂದಿಗೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆ ಇದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6 ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30 ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್ ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಳಿಕ್ನವರ್.
2: ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರಹ 10 ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
1: ಭಾನುವಾರ 28 ರಾಷ್ಟೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16-20 ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾದೆಮಿ ಅಧ್ಯಕ್ಷ ಪರ್ಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡದ ರಾಹುಲ್ ಶೇಖರ್ ಕಾರಭಾರಿ 3ನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು

ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡಾದ ಉಳುವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಉದಾಹರಣೆ ಜಾತಿ ಹೇಳ.

0: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
1: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
2: ಒಳ್ಳೆ ಟೀಚರ್ಸ್ ಇರಬೇಕು,
1: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
0: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
3: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.AC.IN ಅಥವಾ ಕಾಲ್ 9162-53458.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ

0: ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: Non-stop Sanjay. Non-stop Sanjay. Non-stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
4: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
3: ಏನೋ ಮಾತಾಡ್ತಿದ್ಯಾ?
4: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
3: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE courses, 4 post-graduation ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕ್.

ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಶುಭ ಮಧ್ಯಾಹ್ನ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನೆ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಸತಿ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕರೆಯಲ್ಲಿ ಕೈರುಚಿಯನ್ನ ಶುರು ಮಾಡುವಂತಹ ಸಮಯ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಕರೆ ಮಾಡಿ ಒಂದಷ್ಟು ಚಂದದ ರುಚಿಯಾದ ರೆಸಿಪಿಗಳನ್ನ ಹಂಚ್ಕೋತಾರೆ. ಇವತ್ತು ಕೂಡ ಒಂದು ರುಚಿಯಾದ ಸ್ಯಾಟರ್ಡೇ ಹೊತ್ತಲ್ಲಿ ಟೇಸ್ಟಿ ಆಗಿರೋ ರೆಸಿಪಿನ ಹಂಚ್ಕೊಳ್ಳಕ್ಕೆ ಸ್ನೇಹಿತರು ಲೈವ್ ಅಲ್ಲಿದ್ದಾರೆ. ಮಾತಾಡ್ಸೋಣ. ನಮಸ್ಕಾರ.
1: ಹಲೋ, ನಮಸ್ಕಾರ.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಬೆಂಗಳೂರಿಂದ, ವಿಜಯನಗರ.
0: ವಿಜಯನಗರದಿಂದ. ತಮ್ಮ ಹೆಸರು?
1: ಐಶ್ವರ್ಯ ಅಂತ.
0: ಐಶ್ವರ್ಯ ಅವರೇ ಏನ್ ಮಾಡ್ಕೊಂಡಿರ್ತಾವು?
1: ನಾನು ಇವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಸೆಮ್, ಫೋರ್ತ್ ಸೆಮ್, ಥರ್ಡ್ ಸೆಮ್ ಇವಾಗ ಎಕ್ಸಾಮ್ ಬರ್ದಿದ್ದೀನಿ.
0: ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ.
1: ಥ್ಯಾಂಕ್ ಯು.
0: ಓಕೆ, ಇವತ್ತು ಕರಿಯಲಿ ಕೈರುಚಿಯಲ್ಲಿ ನಮಗೆ ಯಾವ ಸ್ಪೆಷಲ್ ಡಿಶ್ ಅನ್ನ ನೀವು ಹೇಳ್ಕೊಡ್ತಾ ಇದ್ದೀರಾ?
1: ನಾನು ಇವತ್ತು ನಿಮ್ಗೆಲ್ರಿಗೂ ಚಾಕ್ಲೇಟ್ ಬ್ರೌನಿನ್ ಹೇಳ್ಕೊಡ್ತಾ ಇದ್ದೀನಿ, ವಿತ್ ನೋ ಶುಗರ್, ನೋ ಬೇಕ್.
0: ವೆಯ್ಟ್ ವೆಯ್ಟ್, ಕರೆಕ್ಟ್ ಆಗಿ ಕೇಳಿಸ್ಕೊಂಡ, ಚಾಕ್ಲೇಟ್ ಬ್ರೌನಿ ವಿತ್ ನೋ ಶುಗರ್?
1: ಹೌದು, ನೋ ಶುಗರ್, ನೋ ಬೇಕ್.
0: ಓಕೆ, ಯಾಕೆ ನೋ ಶುಗರ್ ನೋ ಬೇಕು?
1: ಇವಾಗ ನಮ್ ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ ನಮ್ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಕೊಳಕ್ ಆಗಲ್ಲ. ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರು ಡಯಟ್ ಮಾಡ್ಬೇಕಾದ್ರೆ ನಮ್ಗೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ಸ್ವೀಟ್ ತಿನ್ಬೇಕು, ಚಾಕ್ಲೇಟ್ ತಿನ್ಬೇಕು, ಕೇಕ್ ತಿನ್ಬೇಕು ಅಂತ.
0: ಅದಕ್ಕೋಸ್ಕರ ಈಗ ನೀವು ಸ್ವೀಟು, ಕೇಕು, ಚಾಕ್ಲೇಟ್ ಅಂದ ತಕ್ಷಣ ನನ್ ಬಾಯಲ್ಲಿ ಆಲ್ರೆಡಿ ನೀರ್ ಬರ್ತಾ ಇದೆ.
1: ಸೊ ಅದಕ್ಕೋಸ್ಕರ ಕ್ರೇವಿಂಗ್ಸ್ ಇಟ್ಕೊಂಡೆ ನಾವ್ ಹೆಂಗೆ ಹೆಲ್ದಿ ಆಗಿ ಚಾಕ್ಲೇಟ್ ಬಾರ್ಸ್ ತಿನ್ಬಹುದು, ಚಾಕ್ಲೇಟ್ ಕೇಕ್ ನು ತಿನ್ಬಹುದು ಅನ್ನೋದನ್ನೇ ನಾನು ಇವತ್ತು ಹೇಳ್ಕೊಡ್ತಾರದು.
0: ಓಕೆ, ಈ ಚಾಕ್ಲೇಟ್ ಬ್ರೌನಿಯನ್ನ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು, ಇಂಗ್ರೀಡಿಯಂಟ್ಸ್ ಏನು ಐಶ್ವರ್ಯ?
1: ಮೂರೇ ಮೂರ್ ಸಾಮಗ್ರಿಗಳು ಸಾಕು. ಮೂರೇ ಮೂರ್ ಇಂಗ್ರೀಡಿಯಂಟ್ ಇದ್ರೆ ನಾವ್ ಆರಾಮಾಗಿ ಕೇಕ್ ನ ಮಾಡ್ಕೋಬಹುದು.
0: ವೆರಿ ಸಿಂಪಲ್. ಹಾಗಾದ್ರೆ?
1: ಹೌದು, ಮನೆಯಲ್ಲೇ ಇರೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡೇ ನಾವ್ ಮಾಡ್ಕೊಬಹುದು.
0: ಸೂಪರ್. ಏನು ಆ ಇಂಗ್ರೀಡಿಯಂಟ್ಸ್?
1: ರೋಸ್ಟೆಡ್ ಚೆನ್ನ ಅಂದ್ರೆ ಹುರ್ಗಡ್ಲೆ, ಆಬ್ವಿಯಸ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಹುರ್ಗಡ್ಲೆ. ಅದಾದ್ಮೇಲೆ ಡೇಟ್ಸ್, ಖರ್ಜೂರ, ಕೋಕೋ ಪೌಡರ್ ಒಂದ್ ಆಚೆ ಕಡೆ ತರಬೇಕು. ಯೂಶಲಿ ಮನೇಲಿ ಯಾವಾಗ ನೀರಲ್ಲ, ಸೊ ಕೋಕೋ ಪೌಡರ್ ಒಂದ್ ಆಚೆ ತರಬೇಕು. ನೀರಂತೂ
0: ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಓಕೆ, ಇಷ್ಟು ಬೇಕಾಗಿರುವಂತಹ ಪದಾರ್ಥಗಳು. ಓಕೆ, ಇದನ್ನ ಮಾಡುವುದು ಹೇಗೆ ಅಂತ ಐಶ್ವರ್ಯ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ಕಾಯ್ತಾ ಇರಿ, ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ಒಂದು ಹಾಡಿನ ನಂತರ ಈ ಚಾಕ್ಲೇಟ್ ಬ್ರೌನಿಯನ್ನ ಮಾಡೋ ರೆಸಿಪಿ ಏನು, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾರೆ ಐಶ್ವರ್ಯ ಅವರು. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.

0: ಸಮಯ 1:05 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಐಶ್ವರ್ಯ ಅವರು ಕರಿಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಚಾಕ್ಲೇಟ್ ಬ್ರೌನಿಯನ್ನ ಹೇಗೆ ಮಾಡಿದ್ವಿ ಅಂತ ಹೇಳ್ಕೊಡ್ತಾ ಇದಾರೆ. ಬೇಕಾಗಿರೋ ಸಾಮಗ್ರಿಗಳೇನು ಅಂತ ಹೇಳಾಯ್ತು ಐಶ್ವರ್ಯ ಅವರೇ, ಈಗ ಅದನ್ನ ಮಾಡೋ ಪದ್ಧತಿ ಏನು, ವಿಧಾನ ಏನು ಅಂತ ತಿಳಿಸ್ಕೊಡ್ತೀರಾ?
1: ಓಕೆ, ಸೊ ಫಸ್ಟ್ ನಾವು ಮಿಕ್ಸಿ ಜಾರ್ ತಗೊಂಡ್ಬೇಕು. ಸೊ ಮಿಕ್ಸಿ ಜಾರ್ ಅಲ್ಲಿ ರೋಸ್ಟೆಡ್ ಚೆನ್ನಾ ಅಂದ್ರೆ ಹುರ್ಗಡ್ಲೆ, ಖರ್ಜೂರ, ಅದಾದ್ಮೇಲೆ ಕೋಕೋ ಪೌಡರ್, ಅದಾದ್ಮೇಲೆ ಅದಕ್ಕೆ ನೀರ್ ಹಾಕೋಬೇಕು. ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ತಿಕ್ ಆಗಿ ಬರ್ಬೇಕು, ಸೊ ಅದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕೋಬೇಕು ಅಷ್ಟೇ, ಬ್ಲೆಂಡ್ ಆಗೋಕ್ಕೋಸ್ಕರ ಸ್ವಲ್ಪ ನೀರ್ ಹಾಕೋಬೇಕು. ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ಜಾರ್ ಅಲ್ಲಿ ಹಾಕಿ ಸೊ ಅದೆಲ್ಲ ಬ್ಲೆಂಡ್

0: ಆದ್ಮೇಲೆ ಒಂದ್ ಕಂಟೈನರ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಬೇಕು.
1: ಹಾಕೋಬೇಕು.
0: ಹೌದು, ಕಂಟೈನರ್ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅದನ್ನ ನೀಟಾಗಿ ಸೆಟಲ್ ಮಾಡಿ, ಕಂಟೈನರ್ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಲಂಚ್ ಬಾಕ್ಸ್ ಎಲ್ಲಾದ್ರೂ ಹಾಕೋಬಹುದು, ಲೋಟ ನಮ್ಗೆ ಲೋಟ ತರ ಬೇಕು ಅಂದ್ರೆ ಲೋಟದಲ್ಲಾದ್ರೂ ಹಾಕೋಬಹುದು.
1: ನಿಮ್ಗೆ
0: ಯಾವ್ದು ಕಂಫರ್ಟಬಲ್ ಇದೆ ಆತರ ಪಾತ್ರೆಯಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನ ಫ್ರೀಸ್ ಮಾಡ್ಬೇಕು.
1: ಓಕೆ,
0: ಫ್ರೀಸ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ನಾವು ಚೆನ್ನಾಗಿ ಕಾಣಿಸಕ್ಕೆ ಸ್ವಲ್ಪ ಟಾಪಿಂಗ್ಸ್ ಎಲ್ಲ ಹಾಕ್ಬೇಕು ಅಲ್ವಾ?
1: ಗೋಡಂಬಿ, ದ್ರಾಕ್ಷಿ,
0: ಡಾರ್ಕ್ ಚಾಕ್ಲೇಟ್ ಇಸ್ ಗುಡ್ ಫಾರ್ ಹೆಲ್ತ್. ಸೊ ಅದನ್ನೇ, ಅದೇನ್ ಡಯಟ್ ಹಾಳ್ ಮಾಡಲ್ಲ. ಸೊ ಡಾರ್ಕ್ ಚಾಕ್ಲೇಟ್ ನ ಮೆಲ್ಟ್ ಮಾಡ್ಕೊನ್ಬೇಕು, ಮೆಲ್ಟ್ ಮಾಡಿ ಅದ್ರ ಮೇಲೆಲ್ಲ ಪೋರ್ ಮಾಡಿ ಅದ್ರ ಮೇಲೆ ಆಲ್ಮಂಡ್ಸ್, ಕ್ಯಾಶು, ಏನೇ ಇದ್ರು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಏನೇ ಇದ್ರು ಅದ್ರ ಮೇಲೆಲ್ಲ ಸ್ಪ್ರಿಂಕಲ್ ತರ ಹಾಕೋಬೇಕು.
1: ಓಕೆ ಓಕೆ.
0: ಸೊ ಹಾಕೊಂಡು ಅದನ್ನ 1 hour ಫ್ರೀಸ್ ಮಾಡ್ಬೇಕು.
1: ಫ್ರೀಸ್ ಎಲ್ಲಿ? ಫ್ರಿಜ್ ಅಲ್ಲಿ ಇಡಬೇಕಾ?
0: ಹೌದು, ಫ್ರಿಡ್ಜ್ ಅಲ್ಲಿ 1 hour ಫ್ರೀಸ್ ಮಾಡಿ. ಸೊ 1 hour ಆದ್ಮೇಲೆ ತೆಗ್ ತಿನ್ಬಹುದು, ಇಲ್ಲ 24 hours ಬಿಡ್ತೀನಿ ಚೆನ್ನಾಗಿ ಆಗ್ಬೇಕು ನನ್ಗೆ ಅಂತಂದ್ರೆ 24 hours ಬಿಡ್ಬೋದು. ಸೊ 1 hour ಆದ್ಮೇಲೆ ಓಪನ್ ಮಾಡಿ ಬಾಕ್ಸ್ ತರ ಕಟ್ ಮಾಡ್ಕೋಬೇಕು, ನಮ್ಗೆ ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಸೊ ಬಾಕ್ಸ್ ತರ ಕಟ್ ಮಾಡಿ ತಿನ್ಬಹುದು ಅಷ್ಟೇ.
1: ಓಕೆ, ಈಗ ಮೌಲ್ಡ್ಸ್ ಗಳು ಬೇರೆ ಬಂದಿದೆ, ಅದಕ್ಕೂ ಬೇಕಾದ್ರೆ ಪೋರ್ ಮಾಡ್ಕೊಂಡು ನಾವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಬಹುದು.
0: ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ತಿಕ್ ಇರುತ್ತೆ, ಮಾಡೋತರ ನಾವು ಮಾಡಿಲ್ಲ, ಸೊ ತಿಕ್ ಇರುತ್ತಲ್ವಾ, ಆರಾಮ ನಾವು ಕಂಟೈನರ್ ಪ್ಲೇಸ್ ಮಾಡಿ ಕಟ್ ಮಾಡಿ ಬಾರ್ಸ್ ತಿನ್ಬೋದು ನಾವು.
1: ಓಕೆ, ಇದ್ ನೋಡ್ತಾ ಇದ್ರೆ ನೀವು ತುಂಬಾ ಏನು ನ್ಯೂಟ್ರಿಷನ್ ಫೋಕಸ್ಡ್ ಅಥವಾ ಲೈಕ್ ಹೆಲ್ತ್ ಫೋಕಸ್ಡ್ ಅಂತ ಅನ್ಸುತ್ತೆ. ಇದನ್ನ ತಿನ್ನೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಇದರಿಂದ?
0: ಇದು 38 ಕ್ಯಾಲರೀಸ್ ಇರುತ್ತೆ.
1: ಓಕೆ,
0: 10 grams ಪ್ರೋಟೀನ್ ಇರುತ್ತೆ, 6 grams ಫ್ಯಾಟ್ಸ್ ಇರುತ್ತೆ,
1: 72 grams
0: ಕ್ಯಾಲ್ಕುಲೇಟ್ ಮಾಡಿ ಇಷ್ಟೇ ಕ್ಯಾಲರೀಸ್ ತಿನ್ಬೇಕು ಅಂತ ಇರುತ್ತೆ ನಮ್ಗೆ.
1: ಓಕೆ ಓಕೆ,
0: ಸೊ ಅದಕ್ಕೆ ಯೂಸ್ ಆಗುತ್ತೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ತಿಂದ್ರೆ ಯೂಸ್ ಆಗುತ್ತೆ.
1: ಓಹೋ, ಓಕೆ. ಈಗೆಲ್ಲ ರೈಸ್ ಕೂಡ ಎಷ್ಟು ತಿನ್ಬೇಕು ಅಂತ ಮನೆಯಲ್ಲಿ ಮಿಷಿನ್ ಇಟ್ಕೊಂಡು ತೂಕ ಮಾಡಿ ತಿನ್ನುವಂತ ಕಾಲ ಬಂದ್ಬಿಟ್ಟಿದೆ. ಜಿ ಎಸ್ ಚಂದ್ರ ಅವರು ಚಿತ್ರದುರ್ಗದಿಂದ, ಐಶ್ವರ್ಯ ಅವರ ಸಿಂಪಲ್ ರೆಸಿಪಿ ಸೂಪರ್ ಆಗಿದೆ, ನಾನು ಟ್ರೈ ಮಾಡ್ತೀನಿ. ಸ್ವೀಟ್ ರೆಸಿಪಿ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಬಾಯಲ್ಲಿ ಅದು ಅಂತ ನೀರ್ ಬರ್ತಲ್ಲ ಇಮೋಜಿ ಕೂಡ ಕಳ್ಸಿಕೊಟ್ಟಿದ್ದಾರೆ. ಐಶ್ವರ್ಯ ಅವರೇ, ಇನ್ನ ಯಾವೆಲ್ಲ ರೆಸಿಪಿಗಳು ಗೊತ್ತು ನಿಮ್ಗೆ, ಸ್ಪೆಷಲಿ ಈ ತರ ಒಂದು ಏನು ಹೆಲ್ತ್ ಕಾನ್ಶಿಯಸ್ ಆಗಿ ಡಯಟ್ ಕಾನ್ಶಿಯಸ್ ಆಗಿ ಹೇಳುವಂತ ರೆಸಿಪಿಗಳಾದ್ರೆ?
0: ನಾನ್ ಸ್ಟೂಡೆಂಟ್ ಆಗಿ ನಾನೇನ್ ಕುಕ್ ಮಾಡಕ್ ಹೋಗಲ್ಲ, ಕಿಚನ್ ಕಡೆ ಹೋಗೋದೇ ಇಲ್ಲ. ಇವಾಗ 1 year ಇಂದ ನಾನು ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಕೊಟ್ಟು, ಹೆಲ್ತ್ ಬರೋದ್ರಿಂದ ಸೊ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಕೊಟ್ಟು ಜಿಮ್ ಹೋಗಿ ಜಿಮ್ ಫುಡ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಟ್ಸ್ ಮಾಡ್ಕೊಳ್ಳೋದು, ಅದಾದ್ಮೇಲೆ ಕಟ್ಲೆಟ್ ಮಾಡ್ಕೊಳ್ಳೋದು ಮನೆಯಲ್ಲೇ, ಅದಾದ್ಮೇಲೆ ಜಿಮ್ ಫುಡ್ ಏನೇನ್ ಬೇಕೋ ಅದನ್ನ ಮಾಡ್ಕೊಳ್ಳೋದು ಟ್ರೈ ಮಾಡಿದೀನಿ, ಅಂದ್ರೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ರೊಟೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ಗೆ ಏನ್ ಫುಡ್ ಬೇಕೋ ನಾನೇ ಪ್ರಿಪೇರ್ ಮಾಡ್ಕೊಂತೀನಿ. ನಮ್ಮ ಅಮ್ಮಗೆಲ್ಲ ಜಾಸ್ತಿ ಫೋರ್ಸ್ ಮಾಡಲ್ಲ, ಅಡಿಗೆ ಮಾಡ್ಕೊಡು, ಅದ್ ಮಾಡ್ಕೊಡು, ಇದ್ಯಾಕೆ ಮಾಡಿಲ್ಲ, ಅದ್ಯಾಕೆ ಮಾಡಿಲ್ಲ, ಉಪ್ಪು ಕಮ್ಮಿ, ಅದ್ ಕಮ್ಮಿ ಅಂತ ನಾನು ಹೇಳಕ್ ಹೋಗಲ್ಲ, ನಾನೇ ಮಾಡ್ಕೊಂಡು ನಾನೇ ತಿಂತೀನಿ.
1: ಸೂಪರ್ ಸೂಪರ್. ಓಕೆ, ಇದರಿಂದ ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ, ಹಾಗೆ ನಾಲ್ಗೂ ಕೂಡ ರುಚಿಯನ್ನ ಕೊಡುತ್ತೆ.
0: ಕಟ್ ಮಾಡುತ್ತೆ, ಕ್ರೇವಿಂಗ್ಸ್ ಇರುತ್ತೆ ಅಲ್ವಾ ಡಯಟ್ ಮಾಡ್ಬೇಕಾದ್ರೆ.
1: ಹೌದು.
0: ಥ್ಯಾಂಕ್
1: ಯು ಸೋ ಮಚ್, ಕಡಿಮೆ ಸಮಯದಲ್ಲಿ ಒಂದು ಚಂದದ ಟೇಸ್ಟಿ ಆದಂತಹ ರೆಸಿಪಿನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಬಹಳಷ್ಟು ಜನ ಥ್ಯಾಂಕ್ ಯು. ನೀವು ಅದು ಅಷ್ಟಂಶ ಇರುತ್ತೆ, ಇಷ್ಟಂಶ ಇರುತ್ತೆ, ಕ್ಯಾಲ್ರಿ ಅಂತ ಹೇಳಿದ್ದಕ್ಕೆ ಇನ್ನ ಖುಷಿ ಆಯ್ತು ನಮ್ಗೆ. ನಾವು ಟ್ರೈ ಮಾಡ್ತೀವಿ ಖಂಡಿತ ಮನೆಯಲ್ಲಿ ಅಂತ ಸಂದೇಶವನ್ನ ಕಳ್ಸಿಕೊಡಿದ್ರೆ ಧನ್ಯವಾದ. ಹೇಗನಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ?
0: ಚೆನ್ನಾಗನ್ಸ್ತು, ನನ್ ತುಂಬಾ ದಿನದಿಂದ ಮಾತಾಡ್ಬೇಕು, ರೆಸಿಪಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಸೋ ಮಚ್ ಭಾಗವಹಿಸಿದ್ದಕ್ಕೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಗಮನಬಿಲ್ಲು 101.3 FM. ಐಶ್ವರ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನ ವಿಜಯನಗರದಿಂದ. ಒಂದು ಚಂದದ ಯಾವ ರೆಸಿಪಿ, ಚಾಕ್ಲೇಟ್ ಬ್ರೌನಿಯನ್ನ, ಬ್ರೌನಿ ಬಾರ್ಸ್ಗಳನ್ನ ಹೇಗೆ ಮಾಡಿದ್ರು ಅಂತ ಹೇಳ್ಕೊಟ್ರು. ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ನೀವು ಕೂಡ ಪ್ರತಿದಿನ ಮಧ್ಯಾಹ್ನ 1 hour ಕರೆ ಮಾಡಬಹುದು ಐಶ್ವರ್ಯ ಅವರ ಥರ ಒಂದು ರುಚಿಯಾದ ರೆಸಿಪಿನ ನಮಗೆ, ಹಾಗೆ ಪ್ರತಿ ಕನ್ನಡಿಗರಿಗೂ, ಎಲ್ಲ ಮನೆ ಮಾನಗಳಿಗೂ ಕೂಡ ಸರ್ವ್ ಮಾಡಬಹುದು. ಎಲ್ಲರೂ ಕೂಡ ನಿಮ್ಮ ರೆಸಿಪಿಯನ್ನು ಟ್ರೈ ಮಾಡ್ತಾರೆ. ಇಷ್ಟೊತ್ತು ಕಾರ್ಯಲ್ಲಿ ಕೈ ರುಚಿಯಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 1 hour 10 minutes, ಈಗ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು

ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಭಾರತದ ಬದ್ದತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು G7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ June 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲೆಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೆಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ DR.S. Jaishankar ಅವರೊಂದಿಗೆ ಫಿನ್ಲೆಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳುವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ $100 ಕೋಟಿಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ದತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥ ಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು ಐಎಂಎ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. ಐಎಂಎಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ದ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ದ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾರ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವಾಟ್ಹಾರ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22, 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟ ಕಿಂತು ಪೋಷಿತವೇ ಲೇಸಲ್ತೆ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟ ಕಿಂತು ಪೋಷಿತವೇ ಲೇಸಲ್ತೆ. ತೃಷಕನಲೆ ಜೀವ ಬಿಸಿ ಬಾಣಲಿಗೆ ಬಿದ್ದ ಹುಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ತೃಷಕನಲೆ ಜೀವ ಬಿಸಿ ಬಾಣಿಲಿಗೆ ಬಿದ್ದ ಹುಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ.

ಇಲ್ಲಿ ಮನುಷ್ಯನ ಬದುಕಿನಲ್ಲಿ ವಿಷಯಕ್ಕಿರುವಂತಹ ಪ್ರಾಧಾನ್ಯತೆಯನ್ನು ನಿವಾರಿಸೋದು ಹೇಗೆ ಅನ್ನುವ ಮಾತನ್ನ ಕವಿ ವಿವರಿಸ್ತಾ ಇದ್ದಾರೆ. ನಮ್ಮ ಭಕ್ತಿ ರಚನೆಗಳಲ್ಲಿ ವಿಷಯದ ಆಧಿಕ್ಯದಿಂದ ವ್ಯಕ್ತಿತ್ವದ ಔನ್ನತ್ಯ ಹೇಗೆ ಕೆಳಗಿಳಿತದೆ ಅನ್ನೋ ಮಾತು ಮತ್ತೆ ಕೇಳಬರ್ತದೆ. ಅದನ್ನು ವಚನಕಾರರಾಗಿರ್ಬೋದು, ಕೀರ್ತನೆಗಳಾಗಿರ್ಬೋದು, ದಾಸರಾಗಿರ್ಬೋದು, ಸರ್ವಚನಕಾರರಾಗಿರ್ಬೋದು, ಹೀಗೆ ಒಂದು ಪರಂಪರೆ ಇದೆ ನಮ್ಮಲ್ಲಿ. ಆ ಪರಂಪರೆಯೊಳಗಡೆಗೆ ವಿಷಯದ ಆಧಿಕ್ಯ ಹೇಗೆ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸ್ತದೆ ಅನ್ನೋ ಮಾತು ಪುನರಾವರ್ತನೆಯಾಗುವುದನ್ನು ನಾವು ಗುರುತಿಸಬಹುದು. ಅದೇ ಭಾವವನ್ನು ಹೆಚ್ಚು ಕಡಿಮೆ ಡಿವಿಜಿಯವರು ಈ ಪದ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷಯ ಅದರ ಸನ್ನಿಧಿಗಿಂತ, ಅದರ ಜೊತೆಗಿರೋದಕ್ಕಿಂತ, ವಿಷಯ ಅಂತಂದ್ರೆ ಇಲ್ಲಿ ಆಸೆ ಆಮಿಷಗಳು, ಲೈಂಗಿಕ ತೃಷೆ, ಸ್ವಾರ್ಥತೆ ಇವೆಲ್ಲವೂ ಒಳಗೊಂಡಿರೋದು ವಿಷಯ ಅಂತ ಅರ್ಥ. ಇಲ್ಲಿ ಇಂಥದೊಂದು ವಾತಾವರಣದ ಸನ್ನಿಧಿಗಿಂತ ಮಸಣದ ಸನ್ನಿಧಿ ಲೇಸು ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹೇಗಿದೆ ಅದು ಅಂತಂದರೆ ವಿಷ ಇದ್ದ ಹಾಗೆ ಅನ್ನೋ ಮಾತನ್ನು ಕವಿ ವಿವರಿಸ್ತಾ ಇದ್ದಾರೆ. ವಿಷದ ಊಟಕ್ಕಿಂತ ಪೋಷಿತವೇ ಲೇಸು. ಪೋಷಿತ ಅಂತಂದರೆ ಇಲ್ಲಿ ಉಪವಾಸ ಅಂತ ಅರ್ಥ. ವಿಷದ ಊಟ ಮಾಡಿ ಸಾಯೋದಕ್ಕಿಂತ ಉಪವಾಸ ಇದ್ದು ಬದುಕೋದೇ ಮೇಲು ಅನ್ನೋ ಮಾತು. ಅದರಿಂದ ತ್ರಶೆ ಅಂದರೆ ಇಂತಹ ಆಶೆ, ಅದು ಕನಲೆ ನಮ್ಮನ್ನು ಅದು ಅಳ್ಳಾಡಿಸಿದಾಗ ಜೀವ ಹೇಗಿರ್ತದೆ ನಮ್ಮದು ಅಂತಂದರೆ ಅದು ಬಿಸಿ ಬಾಣಲೆಯಲ್ಲಿ ಬಿದ್ದಂತೆ, ಬಿದ್ದ ಹುಳುವಿನಂತೆ ಇರ್ತದೆ. ಮತ್ತು ಇನ್ನೊಂದು ಉಪಮೆ ಇದೆ ಅಲ್ಲಿ, ಶಿಶು ಪಿಶಾಚಿಯ ಕೈಗೆ ಸಿಕ್ಕಂತೆ ಅಂತ. ಅಂದರೆ ವಿಷಯದ ಆಮಿಷಗಳು ನಮ್ಮನ್ನು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸ್ತವೆ ಅಂತಂದರೆ ಅವು ಬದುಕಕ್ಕೆ ಬಿಡಲ್ಲ, ಸಾವಿನ ಕಡೆಗೆ ನಮ್ಮನ್ನು ತಳ್ತವೆ. ಅದರಿಂದ ಅಂತಹ ವಿಷಯದ ಆಮಿಷವನ್ನು ನಾವು ಗೆಲ್ಲಬೇಕು ಅನ್ನೋ ಭಾವವನ್ನು ಈ ಪದ್ಯ ವಿಸ್ತರಿಸ್ತಾ ಇದೆ.

ಋಣವ ತೀರಿಸಬೇಕು. ಋಣವ ತೀರಿಸುತ ಜಗದಾದಿಸತ್ವವನು. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ ಜಗದಾದಿಸತ್ವವನು. ಜನದಿ ಕಾಣುತ್ತದರುಳ್ ಒಂದು ಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಜನದಿ ಕಾಣುತ್ತದರುಳ್ ಒಂದು ಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ.

0: ಬದುಕು ಅಂದ್ರೆ ಟಿ ಬಿ ಜಿಯವ್ರ ಪ್ರಕಾರ ಋಣನ ತೀರಿಸೋದು ಅಂತ ಅರ್ಥ, ಸಾಲವನ್ನು ತೀರಿಸೋದು ಅಂತ ಅರ್ಥ. ಎಂಥ ಸಾಲ ಅಂತಂದ್ರೆ ಇದು, ಅನೇಕ ಸಾಲವನ್ನು ನಾವು ಮಾಡಿದ್ದೀವಿ, ಅನೇಕರು ನಮಗೆ ಕೊಟ್ಟಿದ್ದಾರೆ, ಹಾಗೆ ಕೊಟ್ಟವರ ಸಾಲವನ್ನು ತೀರಿಸೋದು ಹೇಗೆ ಅಂದರೆ, ಅನೇಕವನ್ನು ನಾವು ತಿಳ್ಕೊಂಡಿದ್ದೀವಿ, ಅನೇಕವನ್ನು ನಾವು ಕಲ್ತಿದ್ದೀವಿ ಲೋಕದಿಂದ, ಈ ಬದುಕಿನಿಂದ ಕಲ್ತಿರೋದನ್ನು ವಾಪಸ್ಸು ತೀರಿಸೋದು ಹೇಗೆ ಅನ್ನುವ ಒಂದು ರೂಪಕದ ಭಾಷೆಯಲ್ಲಿ ಈ ಪದ್ಯ ರೂಪುಗೊಳ್ತಾ ಇದೆ. ಋಣವ ತೀರಿಸಬೇಕು, ಋಣವ ತೀರಿಸುತ್ತಾ ಜಗದ ಆದಿಸತ್ವವನ್ನು ಕಾಣಬೇಕು ಅಂದು. ಜಗದ ಆದಿಸತ್ವ ಅಂತಂದರೆ ಜಗದ ಮೂಲ ಸತ್ವ ಯಾವುದದು, ಯಾವುದು ನಮ್ಮ ಬದುಕಿಗೆ ಅತ್ಯಂತ ಪ್ರಮುಖವಾದಂತಹ ಬದುಕಿನ ತತ್ವವನ್ನು ಕಲಿಸ್ಕೊಡ್ತೋ ಅದನ್ನು ತಿಳ್ಕೋಬೇಕಾದ್ರೆ ನಾವು ಹಾಗೆ ನಮ್ಮ ಬದುಕನ್ನು ಕೂಡ ಹಾಗೆ ವಿಸ್ತರಿಸ್ಕೊಳ್ತಾ ಹೋಗಬೇಕು. ಹಾಗೆ ಬದುಕ್ತಾ ಹೋಗೋದ್ರ ಮೂಲಕ ನಾವು ಇಂಥ ಋಣವನ್ನು ತೀರಿಸ್ತೀವಿ. ಅದು ಮೊದಲು ನಮಗೆ ಅಂತಹ ಋಣವನ್ನು ತೀರಿಸಲಿಕ್ಕೆ ದಕ್ಕುವಂಥ ವಾತಾವರಣ ಯಾವುದು ಅಂತಂದರೆ ಅದು ಮನೆಯೇ ಅನ್ನೋದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಮನೆಯೊಳಗೆ ಮಠ ನಿನಗೆ, ಮನೆಯೊಳಗೆ ಮಠ ಅಂತಂದರೆ ಕಲಿಸುವಂತಹ ಮತ್ತು ಕಲಿಯುವಂತಹ ಒಂದು ವಾತಾವರಣ ಏನಿದ್ರೂ ಕೂಡ ಮೂಲತಃ ಅದು ಪ್ರಾರಂಭವಾಗುವುದು ಮನೆಯೊಳಗೆ ಅನ್ನೋದು ಇಲ್ಲಿ ಪದ್ಯದ ಭಾವ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಸಮಯ 1:31. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ

0: ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಸಮಯ 1:32 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಲಂಚ್ ಬಾಕ್ಸ್ ಅಲ್ಲಿ ಒಂದಷ್ಟು ಚಂದದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋಣ. ಈಗ ಮೊದಲಿಗೆ ಕೇಳಿ ಉದಿತ್ ನಾರಾಯಣ ಅವರ ಕಂಠದಲ್ಲಿ ಬಾರೆ ಬಾರೆ ಮೇನಕೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 1:45 ಲಂಚ್ ಬಾಕ್ಸ್ ನಲ್ಲಿ ಚಂದದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಸಂದೇಶಗಳನ್ನ ಕಳ್ಸಿಕೊಡಿದ್ದಾರೆ ನುಂಕಪ್ಪ ಕಂಬಳೆ ಮೊಳಕಾಲ್ಮೂರಿನಿಂದ, ಹಾಡುಗಳು ಚೆನ್ನಾಗಿದೆ ಅಂತ. ನಂತರ ಸಂದೇಶವನ್ನು ಕಳಿಸಿರೋದು ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಮೈಂದರಂಗಿಯಿಂದ ಈರಣ್ಣ ಜೇವೂರ ಪ್ರತಿಭಾ ರಾಮಚಂದ್ರ ಹಾಗೂ ಜೇವೂರ್ ಬಂಧುಗಳು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಈಗ ಮತ್ತೊಂದೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಪ್ರೀತಿಯೊಂದು ಬೆಂಗಳೂರು ಅನ್ನೋ ಗೀತೆ ಉದಿತ್ ನಾರಾಯಣ ಅವರ ಕಂಠದಲ್ಲಿ, ನಂತರ ದಿನ್ ದಿನ್ ದಿನ್ ತರ ಬದ್ರಿಯವರ ಕಂಠದಲ್ಲಿ.

0: ಎಲ್ಲಿ ಬಿದ್ದೋದ್ರು?
1: ಈ ಪ್ರೇಮ ಸಮುದ್ರಕ್ಕೆ.
0: ಇದು ಎಲ್ಲಿಂದ ಹುಟ್ಟ ಸುಂದ್ರ?
2: ಕಣ್ಣಿಂದ್ಲಾ? ಬ್ರೈನಿಂದ್ಲಾ?
0: ಟಚಿಂದಲ್ಲ?
2: ಇದೆಲ್ಲ ಯಾಕೆ ಶುರುವಾಗುತ್ತೆ?
0: ಎಲ್ಲಿ ಶುರುವಾಗತ್ತೆ? ಕೊನೆಗೆ ಎಲ್ಲೋಗಿ ಮುಟ್ಟುತ್ತೆ?

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಮುಂಬೆಳಗನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಲಂಚ್ ಬಾಕ್ಸ್ ಅಲ್ಲಿ ಹಾಡುಗಳು ಚೆನ್ನಾಗಿತ್ತು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಸಂದೇಶಗಳನ್ನ ಕಳ್ಸಿಕೊಟ್ಟಿರ್ತು ಹಾಡುಗಳು ಚೆನ್ನಾಗಿತ್ತು ಅಂತ ಶಿವಶಂಕರ್ ವೇದಾವತಿ ಅವರು, ತನ್ಮಯ್ ಅವರು ಆನೇಕಲ್ ಶಂಕರ ಮಠದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಸಮಯ ಆಗ್ತಾ ಇದೆ 2 ಈಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.
4: This is Akashvani. I'm Anuja Kumar with the Midday News. The headlines. Prime Minister Narendra Modi leaves on a 6-day visit to France and Slovakia. Says his visit will focus on boosting economic and cultural linkages with France and building strong bilateral relationship with Slovakia. Prime Minister Modi will also attend G7 summit at Evian in France. President Draupadi Murmu hails cadets at IMA passing out parade in Dehradun, says inclusion of 9 women cadets for the first time reflects India's march towards women-led development. India lodges strong protest to the US over US Navy strikes on oil ship in the Gulf, killing 3 Indian sailors. Indian Air Force AN-32 aircraft meets with an accident at Jorhat Air Force Station in Assam. And in men's cricket, toss for first ODI of 3-match series between India and Afghanistan delayed due to rain in Dharamshala. And now the news in detail. Prime Minister Narendra Modi has left for France and Slovakia on a

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ

0: ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜ ಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 7.7 ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂಭಕ್ರೂ ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ ಮಾರ್ಚ್ 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರ ಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡೈಯರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಮಟ್ಟದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರ, ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ, ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯ 2:48 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಂದಷ್ಟು ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನ ನಾವೆಲ್ಲರೂ ಕೇಳ್ತಾ ಸಾಕ್ತಾ ಇದೀವಿ. ಈಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಗಾಗಿ ಮೂಡ್ ಬರ್ತಾ ಇದೆ, ಕೇಳಿ ಶ್ರೀಗಂಧದ ಗೊಂಬೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ

0: ಸ್ವರಗಳ ಸಾಂಗತ್ಯ.
1: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
2: ಕನಸಿನ ಲೋಕಕ್ಕೆ.
0: ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಶುಭ ಮಧ್ಯಾಹ್ನ ಸಮಯ 3:03 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾವನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥು. ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಬಿಸಿಲೇ ಇರಲಿ ಮಳೆನೇ ಇರಲಿ ಚಳಿನೇ ಇರಲಿ, ಆಕ್ಚುಲಿ ಸುಡಿಯಿಂದ ಆಚೆ ಮಳೆ ಬರ್ತಾ ಇದೆ. ಇನ್ನೂ ಹೇಳ್ಬೇಕು ಅಂದ್ರೆ ಸ್ವೆಟರ್ ಹಾಕೊಂಡು ಕೂತಿದ್ದೀನಿ, ಅಷ್ಟು ಚಳಿ ಇದೆ. ಬಿಸಿಲೇ ಇರಲಿ ಮಳೆಯೇ ಇರಲಿ ಚಳಿಯೇ ಇರಲಿ, ಹೊಂಬಿಸಿಲು ಇರುತ್ತೆ. ಅದೇ ರೀತಿ ಹೊಂಬಿಸಿಲು ಇವತ್ತು ಕೂಡ ಇದೆ, ಆದರೆ ಸ್ವಲ್ಪ ಸ್ಪೆಷಲ್ ಆಗಿ ಶನಿವಾರ ಬಂತು ಅಂದರೆ ಸಿನಿಮಾ ಕುರಿತಾದಂತಹ ಪ್ರಶ್ನೆಗಳನ್ನು ಹೊಂಬಿಸಿಲಲ್ಲಿ ನಾವು ಕೇಳ್ತೀವಿ. ಸರಳವಾದ ಪ್ರಶ್ನೆಗಳು, ನೀವು ಕೂಡ ಉತ್ತರ ಕಳಿಸ್ಕೊಡ್ತೀರಲ್ವಾ, ಅದೇ ರೀತಿ ಇವತ್ತು ಕಳಿಸ್ಕೊಡಿ. ಕಹಾನಿ ಮೇ ಟ್ವಿಸ್ಟ್ ಹೇ ಅನ್ನೋ ಹಾಗೆ ಇವತ್ತು ಹೊಂಬಿಸಲಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಏನು ಟ್ವಿಸ್ಟ್? ಸಿನಿಮಾ ಪ್ರಶ್ನೆ ಕೇಳ್ತೀರಾ, ಯಾವ ಪ್ರಶ್ನೆ ಕೇಳ್ತೀರಾ ಅಂತ ಯೋಚನೆ ಮಾಡ್ತಿರ್ತೀರಾ? ಎಸ್, ಏನೋ ಟ್ವಿಸ್ಟ್ ಇದೆ, ಏನು ಟ್ವಿಸ್ಟ್ ಅಂತ ಯೋಚನೆ ಮಾಡ್ತಾರೆ. ಎಸ್ ಮಾಡಿ, ವಾಟ್ಸ್ಆಪ್ ಸಂಖ್ಯೆ 9408091013 ಆ ಟ್ವಿಸ್ಟು ಏನು ಅಂತ ಗೆಸ್ ಮಾಡಿ ಸಂದೇಶ ಕಳಿಸ್ಕೊಡಿ. ಒಂದು ಹಾಡಿನ ನಂತರ ನಾನು ಟ್ವಿಸ್ಟನ್ನು ರಿವೀಲ್ ಮಾಡ್ತೀನಿ.

ನೀವು ಪ್ರತಿ ಸಲ ಬಂದಾಗ್ಲೂ ಏನಾದ್ರೂ ಒಂದು ತಲೆಗೆ ಹುಳ ಬಿಡ್ತಾ ಇರ್ತೀರಾ ಏನು ಅಂತ ದೇವ್ರ ಹಣೆಗೂ ಗೆಸ್ ಮಾಡಕ್ ಆಗ್ತಿಲ್ಲ. ಏನು ಅಂತ ನೀವೇ ಹೇಳ್ಬಿಡಿ, ಯಾಕೆ ಸುಮ್ಮನೆ ತಲೆಗೆ ಹುಳ ಬಿಡ್ತೀರಾ ಅಂತ ಸ್ನೇಹಿತರು ಸಂದೇಶವನ್ನ ಕಳ್ಸ್ಕೊಡಿದ್ದಾರೆ. ವಿಚ್ ಸಬ್ಜೆಕ್ಟ್ ಸರ್ ಅರ್ಥ ಆಗ್ತಾ ಇಲ್ಲ ಅಂತ ಅನಿಲ್ ಕುಷ್ಟಗಿ ಅವರು ಸಂದೇಶವನ್ನ ಕಳ್ಸ್ಕೊಡಿದ್ದಾರೆ. ಹಾಗೆ ಜಸ್ ಚಂದ್ರ ಅವರು ಚಿತ್ರದುರ್ಗದಿಂದ ಶುಭ ಮಧ್ಯಾಹ್ನ ಸರ್, ನಮ್ಮ ಚಿತ್ರದುರ್ಗದಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿಲಿದೆ ಅಂತ ಹೇಳ್ತಾ ಇದ್ರೆ, ಸರ್ ಅದೇ ಹೆಸರನ್ನ ಮತ್ತೆ ಮತ್ತೆ ಓದ್ಬಿಡಿ ಸರ್, ನೋಡ್ಕೊಳ್ಳಿ ಸರ್ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನ ಕಳ್ಸ್ಕೊಡಿದ್ದಾರೆ. ಸಮಯ 3:08, ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹೊಂ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹೊರಗಡೆ ನೋಡಿದ್ರ ಮಳೆ ಸುರಿತಾ ಇದೆ ಜಿಟಿ ಜಿಟಿ ಅಂತ. ಮತ್ತೆ ನಿಮ್ಮೆಲ್ಲರೂ ಮೆಸೇಜ್ ನೋಡಿದೀನಿ, ಸರ್ ನಿದ್ದೆ ಬರೋ ತರ ಇದೆ, ವೀಕೆಂಡ್ ಬೇರೆ ಏನಾದರೂ ಚೆನ್ನಾಗಿರೋ ಆಟ ಆಡಿಸಿ ಅಂತ ಕೇಳ್ತಾ ಇದ್ದೀರ. ಹಾಗಾಗಿ ಸೋಮಾರಿ ಅಂತ ಮಧ್ಯಾಹ್ನದ ಹೊತ್ತಲ್ಲಿ ಸೋಂಬೇರಿ ಆಗ್ಬಿಡ್ತೀವಿ ಒಂದೊಂದ್ಸಲ ಅಲ್ವಾ, ಲೇಜಿ ಆಫ್ಟರ್ನೂನ್ಸ್, ಮಳೆ ಬೇರೆ ಬರ್ತಾ ಇದೆ, ಕಣ್ಣಿಗೆ ನಿದ್ದೆ ಬೇರೆ ಹತ್ತಾ ಇದೆ, ಇಂಥ ಟೈಮಲ್ಲಿ ನಿಮ್ಮ ನಿದ್ದೆನ ಓಡಿಸೋಣ, ಏನಂತೀರಾ? ಮಳೆ ಬಂದರೆ ಎರಡೇ ಮೂಡು, ಒಂದು ಕಂಬಳಿ ಹೊತ್ಕೊಂಡು ಮಲಗೋದು, ಇನ್ನೊಂದು ಬಿಸಿ ಬಿಸಿ ಚಹಾ ಕುಡಿತಾ ಕಿಟಕಿ ಪಕ್ಕ ಕೂತ್ಕೊಂಡು ಹರಟೆ ಹೊಡೆಯೋದು. ಇವತ್ತು ಎರಡನೇ ಟೈಪನ್ನು ಮಾಡೋಣ ನಾವು. 1 ಗಂಟೆ ಹೊರಗಡೆ ಬೀಳ್ತಾ ಇರೋ ಮಳೆಗೂ ಒಳಗಿನ ನಿದ್ದೆಗೂ ಕಾಂಪಿಟೇಷನ್ ಕೊಡೋಣ. ಆಟ ಇರುತ್ತೆ, ಹಾಡಿರುತ್ತೆ, ನಿಮ್ಮ ಸಂದೇಶ ಇರುತ್ತೆ. ಆಟದ ಹೆಸರು ಏನು ಅರ್ಥ ಕೇಳಿ ಹಾಡು ಹೇಳಿ. ಏನು ಅರ್ಥ ಕೇಳಿ ಹಾಡು ಹೇಳಿ ಅಂತ ಯೋಚನೆ ಮಾಡ್ತಿರ್ತೀರಾ? ನಾನು ಕನ್ನಡ ಹಾಡುಗಳ ಪಾಪ್ಯುಲರ್ ಹಾಡುಗಳ ಒಂದಷ್ಟು ಸಾಲುಗಳನ್ನು ಪಿಕ್ ಮಾಡಿಕೊಂಡು ಅದರ ಇಂಗ್ಲೀಷ್ ಅನುವಾದ, ಇಂಗ್ಲೀಷಲ್ಲಿ ಆ ಹಾಡನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಹೇಗಿರುತ್ತೆ, ಆ ಹಾಡಿನ ಅರ್ಥ ಏನು ಇಂಗ್ಲೀಷಲ್ಲಿ ಅಂತ ಟ್ರಾನ್ಸ್ಲೇಟ್ ಮಾಡಿ ನಾನು ಹೇಳ್ತೀನಿ ಆ ಒಂದಷ್ಟು ಸಾಲುಗಳನ್ನು. ನೀವು ಅದರ ಕನ್ನಡ ಹಾಡು ಯಾವುದು, ನಾನು ಯಾವ ಹಾಡಿನ ಸಾಲುಗಳನ್ನ ಹೇಳ್ತಾ ಇದ್ದೀನಿ, ಯಾವುದು ಆ ಹಾಡು ಅಂತ ನೀವು ಗೆಸ್ ಮಾಡಬೇಕು. ರೆಡಿನಾ? ಹಾಗಾದ್ರೆ ತಡ ಯಾಕೆ ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆ ಹೀಗಿದೆ. ಈಗ ಆಂಗ್ಲ ಅವತರಣಿಕೆ ಅನುವಾದವನ್ನು ನಾನು ಹೇಳ್ತೀನಿ. ಯು ಟ್ರಬಲ್ಡ್ ಮೀ ಲೈಕ್ ಅ ಫೀವರ್ ಇನ್ ದ ನೈಟ್, ನೌ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ರಿಲ್ಯಾಕ್ಸ್ಡ್, ಈಸ್ ಇಟ್ ರೈಟ್? ಯು ಡಿಡ್ ಸಮ್ ಮ್ಯಾಜಿಕ್ ಆನ್ ಪರ್ಪಸ್, ಸೊ ವೈ ಆರ್ ಯು ಲುಕಿಂಗ್ ಸಮ್ವೇರ್ ಎಲ್ಸ್ ನೌ? ಬಿಕಾಸ್ ಆಫ್ ಯು ದಿಸ್ ಮ್ಯಾಜಿಕ್ ಆ್ಯಂಡ್ ದಿಸ್ ಮ್ಯಾಡ್ನೆಸ್ ಹವ್ ಗಾಟನ್ ದೇರ್ ಶೈನ್. ಇದು ಯಾವ ಹಾಡಿನ ಅನುವಾದ ಆಗಿರಬಹುದು, ಒಂದಷ್ಟು ಆ ಹಾಡಿನ ಅರ್ಥ ಏನಿದೆ ಅದರ ಲಿಟ್ರಲ್ ಅರ್ಥವನ್ನು ಕೂಡ ಟ್ರಾನ್ಸ್ಲೇಟ್ ಮಾಡೇ ಹೇಳ್ತಾ ಇದ್ದೀನಿ. ಯು ಟ್ರಬಲ್ಡ್ ಮೀ ಲೈಕ್ ಅ ಫೀವರ್ ಇನ್ ದ ನೈಟ್, ನೌ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ರಿಲ್ಯಾಕ್ಸ್ಡ್, ಈಸ್ ದಟ್ ರೈಟ್? ಯು ರೀಚ್ ಅ ಮ್ಯಾಜಿಕ್ ಆನ್ ಪರ್ಪಸ್, ಸೊ ವೈ ಆರ್ ಯು ಲುಕಿಂಗ್ ಸಮ್ವೇರ್ ಎಲ್ಸ್ ನೌ? Because of you, this magic and this madness have gotten their shine. ಇದು ಯಾವ ಕನ್ನಡ ಹಾಡಿನ ಇಂಗ್ಲಿಷ್ ಅನುವಾದ ಆಗಿರಬಹುದು, ಯಾವ ಸಾಲುಗಳು, ಯಾವ ಚಿತ್ರದ ಹಾಡಾಗಿರ್ಬೋದು ಅಂತ ಗೆಸ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 9480901013 ನಿಮ್ಮ ಸಂದೇಶಗಳು ಬರಲಿ, ಒಂಚೂರು ತಲೆಗೆ ಕೆಲಸನ ಕೊಡಿ ವೀಕೆಂಡ್ ಅಲ್ವಾ. ಈಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಮಾಡಿ ಬರ್ತಾ ಇದೆ, ಯಾವ ಹಾಡು, ಯಾವಾಗ ಯಾವಾಗ, ಸಿದ್ದು ಶ್ರೀರಾಮರ.

ಸರ್ ಏನ್ ಸರ್ ಇಂಥ ಪ್ರಶ್ನೆ ಕೇಳಿದ್ರೆ ಅದು ಇಷ್ಟೊತ್ತಲ್ಲಿ ಅಂತ ಬಹಳಷ್ಟು ಜನ ಸಂದೇಶಗಳನ್ನ ಕಳ್ಸಿಕೊಡ್ತಾ ಇದ್ರ. ನಿಮ್ಗೆ ಸುಲಭ ಆಗ್ಲಿ ಅಂತ ಒಂದು ಕ್ಲೂ ಬೇರೆ ಕೊಡ್ತಾ ಇದೀನಿ. ಇದು ಪುನೀತ್ ರಾಜ್ಕುಮಾರ್ ಅವರ ಹಾಡು. ಯಾವ ಹಾಡು? ತುಂಬಾ ಪಾಪ್ಯುಲರ್ ಹಾಡುಗಳು. ನಾನಿವತ್ತು ಕೇಳುವಂತಹ ಅಷ್ಟು ಪ್ರಶ್ನೆಗಳು ಪಾಪ್ಯುಲರ್ ಹಾಡುಗಳ ಆಧಾರಿತ ಪ್ರಶ್ನೆಗಳೇ.

0: ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಮ್ ಸ್ನೇಹಿತರು ಲೈನ್ ಇದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ತೆ ಮಂಜುನಾಥ್
0: ಸರ್. ನಮಸ್ತೆ, ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ರಾ, ಏನ್ ಸಮಾಚಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಜಗದಾಂಬಿಕಂತ ಸರ್, ಮತ್ತಿಕೆರೆಯಿಂದ.
0: ಮತ್ತಿಕೆರೆಯಿಂದ ಊಟ ಆಯ್ತಾ?
1: ಆಯ್ತು ಸರ್. ನಿಮ್ದು?
0: ನಂದಾಯ್ತು. ಏನ್ ಸ್ಪೆಷಲ್? ಶನಿವಾರದ ಸ್ಪೆಷಲ್?
1: ನಾವು ಸಸ್ಯಾಹಾರಿಗಳಾಗಿರೋದ್ರಿಂದ ಸರ್ ದಿನ ಒಂದೇ ತರ ಇರುತ್ತೆ.
0: ನಮ್ಮ ವೆಜ್ ಅಲ್ಲೇ ಎಷ್ಟು ವೆರೈಟಿ ಇದೆ ಹೇಳಿ. ಓಕೆ, ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಾ?
1: ಗೊತ್ತಾಯ್ತು ಸರ್.
0: ಎಸ್, ಬರ್ಲಿ ಉತ್ತರ.
1: ಮಿಲನ ಚಿತ್ರದ ಹಾಡು ಸರ್ ಇದು. ನಿನ್ನಿಂದಲೇ ಹಾಡು.
0: ನಿಜ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರು ಎಲ್ಲರೂ ತಲೆಗೆ ಹುಳ ಬಿಟ್ಕೊಂಡು ದೇವರಾಣಿಗೂ ಗೊತ್ತಾಗ್ತಾ, ಸತ್ಯವಾಗ್ಲೂ ಗೊತ್ತಾಗ್ತಾ, ನಿಜವಾಗ್ಲೂ ಗೊತ್ತಾಗ್ತಾ ಅಂತ ಒಂದಷ್ಟು ಸಂದೇಶಗಳು ಬಂದಿದೆ. ನೀವು ಅಷ್ಟು ಈಸಿಯಾಗಿ ಹೇಗೆ ಗೆಸ್ ಮಾಡಿದ್ರಿ
1: ಸರ್? ನಿಜ ಹೇಳ್ಬೇಕಂದ್ರೆ ಈ ಹಾಡನ್ನ ನೀವು ಮುಂಚೆ ಒಂದ್ಸಲ ಹೊಂಬಿಸಲ ಕಾರ್ಯಕ್ರಮದಲ್ಲ ಕೇಳಿದ್ರಿ ಈ ಹಾಡನ್ನ.
0: ಈ ಪ್ರಶ್ನೆ ಕೇಳಿದ್ದೆ, ಬಟ್ ಈ ತರ ಟ್ವಿಸ್ಟ್ ಮಾಡಿ ಎಲ್ಲ ಕೇಳಿರ್ಲಿಲ್ಲ. ಅರ್ಥ ಹೇಳಿ.
1: ಇರುಳಲ್ಲಿ ಜ್ವರದಂತೆ ಕಾಡಿ ಅಂತ
0: ಬರುತ್ತಲ್ವಾ, ಕರೆಕ್ಟ್ ಆಗಿ ಗೆಸ್ ಮಾಡಿದಿರಾ. ಹೀಗೆ ಗೆಸ್ ಮಾಡ್ತಾ ಇರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಗೆಸ್ ಮಾಡಿರೋದಕ್ಕೆ ಗಿಫ್ಟ್ ಏನು ಗೊತ್ತಾ?
1: ಚಪ್ಪಾಳೆ.
0: ಚಪ್ಪಾಳೆ ಅಲ್ಲ, ಇದೇ ಹಾಡು ನಿಮಗೋಸ್ಕರ ಪ್ಲೇ ಆಗುತ್ತೆ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ. ಮಿಲನ್.

ಚಿತ್ರದ ಗೀತೆ ಇದಾಗಿತ್ತು. ಸೋನು ನಿಗಮರ ಕಂಠದಲ್ಲಿ ಬಂದಿದ್ದಂತಹ ಈ ಗೀತೆ ಮನೋಮೂರ್ತಿ ಅವರ ಸಂಗೀತ ಆಯಿತು, ಜಯಂತ್ ಗಾಯಕಿಣಿ ಅವರ ಸಾಹಿತ್ಯ ಇತ್ತು. ಯಾರೆಲ್ಲ ಈ ಉತ್ತರನ ಕಳಿಸ್ಕೊಂಡಿದ್ದಾರೆ ವಾಟ್ಸಪ್ಪಲ್ಲಿ, ಯಾರು ಸರಿಯಾಗಿ ಗೆಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮಂಜುಸಿರಿ ಚಿಕ್ಕಬಳ್ಳಾಪುರದಿಂದ ಗೆಸ್ ಮಾಡಿದ್ದಾರೆ. ಕಲ್ಲೇಶ್ವರ ಕುಮಾರ್ ಶ್ರೀನಗರದಿಂದ ಗೆಸ್ ಮಾಡಿದ್ದಾರೆ. ಅದು ಕೂಡ ಅವ್ರು ಹೇಳ್ತಾ ಇದ್ರೆ ಯಾಕೆ ಸರ್ ಇಷ್ಟು ಕೋಪ, ಈ ತರ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಅವರು ಕೂಡ ಸರಿಯಾದ ಉತ್ತರವನ್ನ ಕಳ್ಸ್ಕೊಂಡಿದ್ದಾರೆ. ಪ್ರಶ್ನೆ ಇಷ್ಟ, ಹಾಡು ಇಷ್ಟ, ಕಾಪಿ ಮಾಡೋದು ಸ್ವಲ್ಪ ಕಷ್ಟ, ಎಲ್ಲೂ ಕಾಪಿ ಮಾಡಕ್ ಆಗ್ತಾ ಇಲ್ಲ ಅಂತ ಇದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರು ರಾಜಾಜಿನಗರದಿಂದ. ಡಿಫ್ರೆಂಟ್ ಆಗಿದೆ ಕಾರ್ಯಕ್ರಮ, ಕ್ವಿಜ್ಜು ಸೆಕೆಂಡ್ ಪ್ರಶ್ನೆಗಾದ್ರೂ ಉತ್ತರ ಕೊಡ್ತೀನಾ ನೋಡ್ತೀನಿ ಅಂತ ಇದ್ದಾರೆ. ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹಾಗೆ ಸರ್ ಇದೇ ಸಿನಿಮಾದು ಇದೇ ಸಾಲುಗಳು ಇದೇ ಹಾಡು ಅಂತ ಗೆಸ್ ಮಾಡಿರೋದು ಮಂಗಳ ಮೈಸೂರಿನಿಂದ. ದಿನನಿತ್ಯ ಎಫ್ಎಂ ರಿನ್ಬೋ ಕೇಳ್ತೀನಿ, ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತೀರಾ, ಧನ್ಯವಾದ ಅಂತ ಕೆ ನಾಗರಾಜ್ ನಂಗಲಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮಿಲನ ಚಿತ್ರದ ಗೀತೆ ಇದಾಗಿತ್ತು ಸಾಲುಗಳು. ಇರುಳಲ್ಲಿ ಜ್ವರದಂತೆ ಕಾಡಿ ಈಗ ಹಾಯಾಗಿ ನಿಂತಿರುವೆ ಸರಿಯೇನು, ಬೇಕಂತಲೇ ಮಾಡಿ ಏನೋ ಮೋಡಿ ಇನ್ನೆಲ್ಲೋ ನೋಡುವ ಪರಿಯೇನು, ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ ಅನ್ನೋದನ್ನ. ಯು ಟ್ರಬಲ್ ಮೀ ಲೈಕ್ ಅ ಫೀವರ್ ಇನ್ ದ ನೈಟ್, ನೌ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ರಿಲ್ಯಾಕ್ಸ್ಡ್, ಇಸ್ ದಿಟ್ ರೈಟ್? ಯು ಡಿಡ್ ಸಮ್ ಮ್ಯಾಜಿಕ್ ಆನ್ ಪರ್ಪಸ್, ಸೊ ಆರ್ ಯು ಲುಕಿಂಗ್ ಸಮ್ವೇರ್ ಎಲ್ಸ್? ವೈ ಆರ್ ಯು ಲುಕಿಂಗ್ ಸಮ್ವೇರ್ ಎಲ್ಸ್ ನೌ? ಬಿಕಾಸ್ ಆಫ್ ಯು ದಿಸ್ ಮ್ಯಾಜಿಕ್ ಆ್ಯಂಡ್ ದಿಸ್ ಮ್ಯಾಡ್ನೆಸ್ ಹ್ಯಾವ್ ಗಾರ್ನ್ ದೇ ಆರ್ ಸ್ಮೈಲ್ ಅಂತ ನಾನು ಅನುವಾದ ಮಾಡಿ ಹೇಳಿದ್ದೆ. ಈಗ ಎರಡನೆಯ ಪ್ರಶ್ನೆ ಕೂಡ ಹೀಗೆ ಇದೆ, ಒಂದು ಹಾಡಿನ ಟ್ರಾನ್ಸ್ಲೇಷನ್ ಅನ್ನು ಹೇಳ್ತೀನಿ, ನೀವು ಅದು ಯಾವ ಹಾಡು ಅಂತ ಗೆಸ್ ಮಾಡಬೇಕು. ಇದು ಬಹಳ ಪಾಪ್ಯುಲರ್ ಗೀತೆ, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ. ಇನ್ನೊಂದು ಹಿಂಟ್ ಕೂಡ ಕೊಟ್ಬಿಡ್ತೀನಿ, ಮಳೆ ಬಂತು ಅಂದ್ರೆ ನೆನಪಾಗುವಂತ ಫಸ್ಟ್ ಹಾಡಿದು. ಓ ಚಾರ್ಮಿಂಗ್ ಒನ್, ಸೀಯಿಂಗ್ ಯುವರ್ ಚಾರ್ಮ್ ಈವನ್ ಕ್ಯೂಪಿಡ್ ಫೀಲ್ಸ್ ಜಲಸ್ ಅಂಡ್ ವಿದರ್ಸ್ ಅವೇ. ಯು ಆರ್ ಮೈ ಮದರ್, ಮೈ ಫಾದರ್, ಮೈ ಎವ್ರಿಥಿಂಗ್. ವೈ ವುಡ್ ಐ ನೀಡ್ ಎನಿ ಅದರ್ ರಿಲೇಷನ್ಶಿಪ್? Your bundle of love is enough for me. It's greater than all the wealth in the world. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓ ಚಾರ್ಮಿಂಗ್ ಒನ್, ಸೀಯಿಂಗ್ ಯುವರ್ ಚಾರ್ಮ್ ಈವನ್ ಕ್ಯೂಪಿಡ್ ಫೀಲ್ಸ್ ಜಲಸ್ ಅಂಡ್ ವಿದರ್ಸ್ ಅವೇ. ಯು ಆರ್ ಮೈ ಮದರ್, ಮೈ ಫಾದರ್, ಮೈ ಎವ್ರಿಥಿಂಗ್. ವೈ ವುಡ್ ಐ ನೀಡ್ ಎನಿ ಅದರ್ ರಿಲೇಷನ್ಶಿಪ್? Your bundle of love is enough for me. It's greater than all the wealth in the world. ಇದು ಯಾವ ಹಾಡಿನ ಯಾವ ಸಾಲುಗಳ ಅನುವಾದ ಅಂತ ಕೇಳಿ ಉತ್ತರ ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9409901013ಕ್ಕೆ ಕರೆ ಮಾಡಿ ಉತ್ತರ ಕೊಡೋದಾದ್ರೆ 0800222816ಕ್ಕೆ ಕರೆ ಮಾಡಿ 0800222816.

0: ಹೋಮ್ ಬಿಸಿಲು ಕೇಳ್ತಾ ಇದ್ದೀರಾ? ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಮಸ್ತೆ, ನಾನು ಮಾನಿಷಿ, ಧಾರವಾಡದಿಂದ.
0: ಮಾನಿಷಿ ಅವರೇ, ಹೇಗಿದ್ದೀರಾ?
1: ಸೂಪರ್, ನೀವು?
0: ಸಖತ್ತಾಗಿದ್ದೀನಿ.
1: ಕಾರ್ಯಕ್ರಮ ಇವತ್ತು ಡಿಫ್ರೆಂಟ್ ಆಗಿ ಬಿಟ್ಟಿದ್ದೀರಾ, ಖುಷಿ ಆಯ್ತು.
0: ಎಸ್, ಒಂಚೂರು ವೆರೈಟಿ ಇರಲಿ.
1: ಇಲ್ಲ, ಡಿಫ್ರೆಂಟ್ ಆಗಿದೆ.
0: ಧನ್ಯವಾದ. ಉತ್ತರ ಗೊತ್ತಾಯ್ತಾ?
1: ಹಾ, ಗೊತ್ತಾಯ್ತು. ಅಮೃತ ವರ್ಷಿಣಿ ಚಿತ್ರದಿಂದ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಅಲ್ವಾ?
0: ಎಸ್, ಎಕ್ಸಾಕ್ಟ್ಲಿ, ನಿಮ್ಮ ಉತ್ತರ ಸರಿಯಾಗಿದೆ. ಹೇಗೆ ಗೆಸ್ ಮಾಡಿದ್ರಿ? ಹೇಗೆ ಲೈಕ್ ರಿಲೇಟ್ ಮಾಡಕ್ಕೆ ಹೇಗೆ ಸಾಧ್ಯ ಆಯ್ತು ಈ ಸಾಲ್ಗಳನ್ನ?
1: ಅಂದ್ರೆ ನೀವು ಹೇಳೋದ್ರ ಮೇಲೆ ಗೊತ್ತಾಯ್ತು. ಅಂದ್ರೆ ಪ್ರಪಂಚ ಅಂದ್ರೆ ನೀನೇ, ಈ ಹನಿಯಲ್ಲಿ ಬರುವಂತ ನೀವು ಸಾಲ್ಗಳನ್ನ.
0: ಹೌದು ಹೌದು, ಸಂದೇಶ ಕಳಿಸ್ತಾರೆ, ಕರೆ ಮಾಡಿದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದ. ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಸರಿಯಾದ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಜಗದಾಂಬಿಕಾ ಹಂಸವೇಣಿಯವರು ಉತ್ತರ ಸರಿಯಾಗಿದೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಬೀನಾ ವಸಂತ್ ವಸಂತಪುರದಿಂದ ಗೆಸ್ ಮಾಡಿದ್ದಾರೆ. ಹೊನ್ನೂರ್ ಅಲಿ ಅವರ ಉತ್ತರ ಸರಿಯಾಗಿದೆ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಉತ್ತರ ಸರಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರು ಕೂಡ ಉತ್ತರವನ್ನ ಕಳಿಸೋ ಪ್ರಯತ್ನ ಮಾಡಿದ್ದಾರೆ. ಸರ್, ಸ್ವಲ್ಪ ಕಷ್ಟ ಆದ್ರೂ ಕಾರ್ಯಕ್ರಮ ಸಖತ್ತಾಗಿದೆ, ಮಜಾ ಇದೆ ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿರೋದು ಕುಮಾರ್ ಬಂಗಾರಿ ಬೆಂಗಳೂರಿನಿಂದ. ಹಾಗೆ ಎನ್ ಆರ್ ಪ್ರಸಾದ್ ಅವರು ಕೂಡ ಒಂದು ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಸರ್, ಕಾರ್ಯಕ್ರಮ ಸ್ವಲ್ಪ ಏನು ಈಸಿರೂ ಇದೆ, ಸ್ವಲ್ಪ ಕಷ್ಟ ಇದೆ. ಟ್ರೈ ಮಾಡಿದ್ರೆ ಇದೆಲ್ಲ ಪಾಪ್ಯುಲರ್ ಹಾಡುಗಳು, ಈಸಿಯಾಗಿ ಗೆಸ್ ಮಾಡಬಹುದು, ಪ್ರಯತ್ನ ಪಡಿ. ಅದೇನೇ ಆಗಿರಲಿ ಸರ್, ಪ್ರೋಗ್ರಾಮ್ ಎಷ್ಟೇ ಕಷ್ಟ ಆಗಿದ್ರೆ ಪರವಾಗಿಲ್ಲ, ನಾನು ಇಷ್ಟದ ಹಾಡನ್ನ ಪ್ರಸಾರ ಮಾಡಿದ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾ ಇರೋದು ಸುಮಿತ್ರಾ ಅವರು ಸಂಡೂರಿನಿಂದ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಅಮೃತವರ್ಷಿಣಿ ಸಿನಿಮಾದ ತುಂತುರು ಅಲ್ಲಿ ನೀರ ಹಾಡು ಅನ್ನೋ ಹಾಡಿನ ಸಾಲುಗಳ ಇದಾಗಿತ್ತು. ಸಾಹಿತ್ಯ ಕೆ ಕಲ್ಯಾಣ್ ಹಾಗೂ ಸಂಗೀತ ದೇವ. ನಮ್ಮ ಒಲವಿನ ಆಲಾಪ ಪ್ರಮುದಲು ಕೂಡ ಈ ಹಾಡಿದೆ. ಈ ಹಾಡಿನ ರಸಿಕನೇ ನಿನ್ನ ರಸಿಕತೆಗೆ ಮದನನು ಮರುಗಿ ಸೊರಗುವನು. ತಾಯಿ ತಂದೆ ಎಲ್ಲ ನೀನೆ, ಯಾಕೆ ಬೇರೆ ನಂಟು? ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು ಅನ್ನೋ ಸಾಲುಗಳು ಇದಾಗಿತ್ತು. ಯಾಕೆ ನೀವು ಅದೇ ಹಾಡನ್ನ ಪ್ರಸಾರ ಮಾಡಬಾರದು ಅಂತ ಕೇಳ್ತಾ ಇದ್ರೆ ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ಪದ್ಮನಾಭನಗರದಿಂದ ಶ್ರೀನಿವಾಸ್ ಅವರು ಸಂದೇಶವನ್ನ ಕಳ್ಸಿಕೊಂಡಿದ್ದಾರೆ. ಈ ಪ್ರಶ್ನೆಗೆ ಮತ್ತೊಬ್ಬ ಸ್ನೇಹಿತರು ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ರು. ಯಾರದು? ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ. ಸಮಯ ಆಗ್ತಾ ಇದೆ 3:30. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದಾದ ನಂತರ ಹೊಂಬಿಸಿಲು ಮುಂದುವರಿಯುತ್ತೆ. ಟಿಲ್ ದನ್ ಸ್ಟೇ ಟ್ಯೂನ್ಡ್. ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನಮ್ಮ ಸ್ನೇಹಿತರಿಗೆ ಏನೋ ಒಂದು ಅರ್ಜೆಂಟ್ ಕೇಳಿದ್ರು ಅಂತ ಹೇಳಿ ಸಾಲ ನೀಡಿರ್ತೀವಿ. ಅದು ಹೆಂಗೆ ಅಂದ್ರೆ ಬಾಯಿ ಮಾತಿರಲಿ, ಯಾಕಂದ್ರೆ ಸ್ನೇಹಿತರ ವಿಷಯದಲ್ಲಿ ನಾವು ಡಾಕ್ಯುಮೆಂಟ್ ಇತ್ಯಾದಿ ಎಲ್ಲ ಮಾಡಕ್ಕಾಗಲ್ಲ, ಆದ್ರೆ ಕೊಡ್ತೇನೆ ಅಂತ ಹೇಳಿರ್ತಾರೆ ಅವರು ಕೊಡಕ್ಕಾಗಲ್ಲ. ಈಗ ಹಣ ಹಿಂಪಡಿಬೇಕು ಅಂತಂದ್ರೆ ಏನ್ ಮಾಡಬೇಕು, ಅದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿದೆ.
3: ಎಸ್ ಸರ್. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಂತ ಹೇಳ್ತೀವಿ, 1872. ಅದರ ಪ್ರಕಾರ ಬಾಯಿ ಮಾತಿನ ಒಪ್ಪಂದ ಕೂಡ ಕಾನೂನುಬದ್ಧವಾದ ಒಪ್ಪಂದ, ಬರವಣಿಗೆಯಲ್ಲಿ ಇರಬೇಕು ಅಂತೇನಿಲ್ಲ. ಆದ್ರೆ ಅದನ್ನ ಸಾಬೀತು ಮಾಡುವುದು ಒಂದ್ ಸ್ವಲ್ಪ ಕಷ್ಟ ಸರ್. ನಮ್ಗೆ ದಾಖಲೆಗಳು ಸಾಕ್ಷಿಗಳು ಬೇಕಾಗ್ತವೆ ಸರ್. ನೀವೀಗ ಹಣ ಬೇಡಿರ್ತೀರಿ, ಅದ್ರ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿರ್ತೀರಿ, ಅಥವಾ UPI ದಾಖಲೆ ಇರುತ್ತೆ ಅದನ್ನ ಸಂಗ್ರಹಿಸಿ, ವಾಟ್ಸಪ್ ಅಲ್ಲಿ SMS ಅಲ್ಲಿ ಸಾಲದ ಬಗ್ಗೆ ಮಾತಾಡಿರ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ, ಅದನ್ನ ನೀವು ದಾಖಲೆಯನ್ನ ಸಂಗ್ರಹಿಸಿ, ಅಥವಾ ಸಾಲ ನೀಡುವಾಗ ಅಲ್ಲಿ ಯಾರಾದ್ರೂ ಸಾಕ್ಷಿದಾರರು ಅಂತ ಇರ್ತಾರೆ ನಿಮ್ಮೊಟ್ಟಿಗೆ ಬಂದವರು, ಅವ್ರನ್ನ ಕೂಡ ನೀವು ಒಪ್ಪಿಸಿ ನನ್ನ ಜೊತೆ ಸಾಕ್ಷಿಯಾಗಿ ಅಂತ ಬನ್ನಿ ಅಂತ ಹೇಳ್ತಾರೆ. ಅಥವಾ ಯಾವುದೇ ರೀತಿ ಹಣ ನಾನು ಕೊಡುತ್ತೇನೆ ಅಂತ ಅವರು ಒಪ್ಕೊಂಡಿರ್ತಾರೆ, ಯಾವುದೋ ಒಂದು ದಾಖಲೆಯಲ್ಲಿ ಒಪ್ಕೊಂಡಿರ್ತಾರೆ, ಆ ದಾಖಲೆಗಳನ್ನ ನೀವು ಸಂಗ್ರಹಿಸಿದ್ರೆ ನಿಮಗೆ ಹಣ ವಾಪಸ್ ಬರಬಹುದು.
2: ಸಿಗುತ್ತಲ್ಲ. ಸಾಮಾನ್ಯ ನೋಡಿ, ಎಲ್ಲೋ ಒಂದ್ ಕಡೆ ಪ್ರಸ್ತಾಪ ಮಾಡಿರ್ತೀವಿ, ಇಂಥವರಿಂದ ನಾನು ಹಣ ಇಸ್ಕೊಂಡೆ, ನಾನು ಕೊಟ್ಟರು ಅವರು ಬಹಳ ಉಪಕಾರ ಆಯ್ತು ಅಂತ ಅಂದಿರ್ತಾರೆ. ಇನ್ನೊಂದು ಎಲ್ಲೋ ಒಂದ್ ಕಡೆ ಇಲ್ಲ ವಾಪಸ್ ಕೊಡಬೇಕಾಗಿದೆ, ಕೊಡಕ್ ಆಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿನು ಅಂದಿರ್ತಾರೆ. ಆ ರೀತಿ ವಾಯ್ಸ್ ಕಾಲ್ಗಳು ಆಗಿರ್ಬೋದು ಅಥವಾ ಮೆಸೇಜ್ಗಳಾಗಿರ್ಬೋದು ಇತ್ಯಾದಿ ಏನಾದಿದ್ರೆ ಅದನ್ನು ಕೂಡ ಅವರು ಸಾಕ್ಷ್ಯವನ್ನಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕನ್ಸುತ್ತೆ. ಏನ್ ಮಾಡಬೇಕು ಈಗ, ಹಣ ವಾಪಸ್ ಪಡಿಲೇಬೇಕಾಗಿದೆ, ಮುಂದಿನ ಕ್ರಮ ಏನು?
3: ನಾನು ಹೇಳಿದಾಗೆ ಸಾಕ್ಷಿಗಳನ್ನೆಲ್ಲ ನೀವು ದಾಖಲು ಮಾಡಿ ಮೊದಲು ಲಾಯರ್ ಮುಖಾಂತರ ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸಬಹುದು. ಅನೇಕ ಬಾರಿ ಬರೀ ಲೀಗಲ್ ನೋಟಿಸ್ ಕಳಿಸಿದ ಮೇಲೆ ಹಣ ವಾಪಸ್ ಬಂದಿರೋ ಕೆಲವೊಂದು ಎಕ್ಸಾಂಪಲ್ಸ್ ಗಳಿವೆ. ಹಣ ವಾಪಸ್ ಮಾಡದೇ ಇದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ಮನಿ ರಿಕವರಿ ಸೂಟ್ ಅಂತ ದಾಖಲಿಸಬಹುದು. ಇದು ನಿಮ್ಮ ಲಾಯರ್ ಮುಖಾಂತರ ಮಾಡಬಹುದು, ಅಥವಾ ಅವರೇನಾದ್ರೂ ನಾನು ಚೆಕ್ ಮುಖಾಂತರ ಕೊಡ್ತೀನಿ ಅಂತ ಈ ಹಿಂದೆ ಏನಾದ್ರೂ ನಿಮಗೆ ಪ್ರಾಮಿಸ್ ಮಾಡಿ ಚೆಕ್ ಅನ್ನ ಕೊಟ್ಟಿದ್ರೆ, ಆ ಚೆಕ್ ಬೌನ್ಸ್ ಆಗಿದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಸಾಮಾನ್ಯವಾಗಿ 138 ಕೇಸಸ್ ಅಂತ ಕರಿತೀವಿ ನಾವು, ಎನ್ನ ಆಕ್ಟ್ ಅಡಿಯಲ್ಲಿ ನಾವು ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬಹುದು. ಇದು ತ್ವರಿತದಲ್ಲಿ ಪರಿಹಾರ ಸಿಗುತ್ತದೆ.
2: ಏನಾದ್ರೂ ಮಾಡಿ ನಮ್ಮ ಹಣ ನಾವು ವಾಪಸ್ ಪಡಿಬೇಕು ಅಂತ ಪ್ರಯತ್ನದಲ್ಲಿ ಇದ್ದೇ ಇರ್ತೀವಿ, ಆದ್ರೂ ಕೂಡ

0: ಕಟ್ಟ ಕಡೆಯಲ್ಲಿ ಏನು ಒಂದು ಸಲಹೆಯನ್ನ ತಾವು ಕೊಡಬಲ್ಲರಿ?
1: ಎಷ್ಟೇ ಆತ್ಮೀಯರಾಗಿದ್ದರೂ ಹಣ ನೀಡುವಾಗ ಒಂದು ಸರಳವಾಗಿ ಲಿಖಿತದಲ್ಲಿ ಒಂದೇನಾದ್ರೂ ಬರವಣಿಗೆಯಲ್ಲಿ ತಗೋಬೇಕು, ಪ್ರಾಮಿಸರಿ ನೋಟ್ ಅಂತ ಹೇಳ್ತೀವಿ ನಾವು. ಅದೊಂದಾದ್ರೂ ದಾಖಲೆಯನ್ನ ನೀವು ಇಟ್ಕೊಂಡ್ರೆ ನಿಮಗೆ ಹಣ ಕೋರ್ಟಿನಿಂದ ಪಡೆಯಲು ಸುಲಭವಾಗುತ್ತೆ.
0: ಅಕಸ್ಮಾತ್ ಈಗ ಯಾರಾದ್ರೂ ಇದಕ್ಕಿದ್ದಂಗೆ ಮರಣ ಸಂಭವಿಸಿದ್ರೆ ಆಮೇಲೆ ಮನೆ ಸದಸ್ಯರ ಜೊತೆಗೆ ನಾನು ಹಿಂಗೆ ಹಣ ಕೊಟ್ಟಿದ್ದೆ ಅಂತೇಳಿ ಹೇಳಕ್ ಹೋದಾಗ ಏನಿದೆ ದಾಖಲೆಯಪ್ಪ, ನಮ್ಮ ಮನೆಯವರಾಗ್ಲಿ ನಮ್ಮ ಈ ವ್ಯಕ್ತಿ ನಿಮ್ಗೆ ಹಣ ಕೊಟ್ಟಿದ್ದಾರೆ ಅಂತ ಏನ್ ದಾಖಲೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕಾಗಿ ಆದರೂ ಕೂಡ ನಾವು ಆ ದಿಸೆಯಲ್ಲಿ ಇದನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ದಯವಿಟ್ಟು ಏನೋ ಭಾವಿಸ್ಕೋಬಾರ್ದು, ಒಂದು ಪ್ರಾಮಿಸರಿ ನೋಟ್ ಟೈಪ್ ಮಾಡ್ಕೊಳ್ಳೋಣ ಅಂತೇಳಿ ಅದು ಒಪ್ಪಂದದಲ್ಲಿ ಹಣವನ್ನು ಇಸ್ಕೊಂಡು ಆ ವ್ಯವಹಾರವನ್ನು ಬೇಕಾದ್ರೆ ಮುಂದುವರಿಸ್ಕೋಬಹುದು. ಅದು ವ್ಯವಹಾರ ಅಂತಲ್ಲ, ಸ್ನೇಹಿತರ ಒಂದು ನಡುವೆ ನಡೆದಂತಹ ಆತ್ಮೀಯವಾಗಿ ಏನೋ ಇರ್ತಾರೆ, ಒಂದು ವಿಶ್ವಾಸದಲ್ಲಿ ನಡೆದಿರ್ತದೆ. ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಸಮಯಕ್ಕೆ ತಕ್ಕಂಗೆ ಅವರಿಗೆ ಹಣ ವಾಪಸ್ ಕೊಡಬೇಕು, ಇಲ್ಲಾಂದ್ರೆ ಅನಿವಾರ್ಯವಾಗಿ ಕಾನೂನಿನ ಮೊರೆ ಹೋಗಬೇಕಾಗತ್ತೆ. ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸಮಯ 3:35. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹೊಂಬಿಸಿಲನ್ನ ಮುಂದುವರಿಸುವಂತಹ ಸಮಯ ಈಗ. ಮುಂದಿನ ಪ್ರಶ್ನೆ ಹೇಗಿದೆ, ಮುಂದಿನ ಅನುವಾದ ಹೇಗಿದೆ? ಆನ್ ದ ಪಾತ್ ಆಫ್ ಲವ್, ಈಸ್ ಹೀ ಅ ಫ್ಲವರ್ ಆರ್ ಅ ಥಾರ್ನ್ ಟು ಮೀ? ಇನ್ ದ ಓಷನ್ ಆಫ್ ಮೈ ಹಾರ್ಟ್, ಈಸ್ ಹೀ ಅ ವೇವ್ ಆರ್ ಅ ಸ್ಕೇರಿ ವಿಲ್ಪೋಲ್?

He is some new vibration. I cannot understand. I don't know why. I can't figure it out. On the path of love, is he a flower or a thorn to me? In the ocean of my heart, is he a wave or a scary whirlpool? He is some new vibration that I can't understand. I don't know why. I can't figure it out. ಈಗ ಬಾಯ್ಸ್ಗಳಿಗೆ ಹೇಗೆ ಬ್ರೇಕಪ್ ಆದರೆ ಒಂದು ನ್ಯಾಷನಲ್ ಆಂಥಮ್ ಅಂತ ಇರುತ್ತೆ, ಅದೇ ಥರ ಹುಡುಗಿರಿಗೆ ಬೇಜಾರಾದರೆ, ಸ್ಪೆಷಲಿ ಲವ್ವಲ್ಲಿ ಬೇಜಾರಾದರೆ, ಇದೊಂದು ನ್ಯಾಷನಲ್ ಆಂಥಮ್ ಇದ್ದ ಹಾಗೆ ಅಂತ ಹೇಳ್ಬೋದು. ಅಂಥ ಒಂದು ಹಾಡಿದು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಹೊಸ ಭಾಷ್ಯವನ್ನು ಬರೆದಂಥ ಸಿನಿಮಾದ ಗೀತೆ ಇದು. ಗೆಸ್ ಮಾಡಿ, ವಾಟ್ಸಪ್ 9484809010 ಒಂದು 3ಕ್ಕೆ ಉತ್ತರನ ಕಳಿಸ್ಕೊಡಿ.

ಸಮಯ 3:42 ಯಾರೆಲ್ಲ ಸರಿಯಾಗಿ ಉತ್ತರ ಕಳ್ಸಿಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡಲಿಂದ ಸರಿಯಾದ ಉತ್ತರವನ್ನು ಕಳ್ಸಿಕೊಟ್ಟಿದ್ದಾರೆ. ಸರ್ ಗೊತ್ತಾಗ್ತಿಲ್ಲ, ಹಾಡು ಚೆನ್ನಾಗಿದೆ ಆದರೆ ಡಿಫ್ರೆಂಟ್ ಆಗಿದೆ ಕಾರ್ಯಕ್ರಮ, ತುಂಬ ಇಷ್ಟ ಆಯಿತು ಅಂತ ಇದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಶಾಲೆ ಇನ್ನ ಪ್ರಾರಂಭ ಆಗಿ 15 ದಿನ ಆಗಿಲ್ಲ, ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದೀರಾ, ಟ್ರಾನ್ಸ್ಲೇಷನ್ ಕಷ್ಟ ಅಂತ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಸೋಮ್ಯಾಜಿ ಜ್ಞಾನಭಾರತಿಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹಾಗೆ ಉಮೇಶ್ ಚಿತ್ರದುರ್ಗದಿಂದ, ಮಂಜುಶ್ರೀ ಧಾರವಾಡದಿಂದ, ಹೊನ್ನೂರ್ ಅಲ್ಲಿ ಹನುಮಂತಪುರದಿಂದ, ಇಂದ್ರಗಿ ಇಂದ ಮಂಜುನಾಥ್ ಅವರು ಗೆಸ್ ಮಾಡಿದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರು ಉತ್ತರ ಸರಿಯಾಗಿದೆ. ಇದೇ ಸಿನಿಮಾ ಇದೇ ಹಾಡು ಇದೇ ಸಾಲು ಅಂತ ಗೆಸ್ ಮಾಡ್ತಾ ಇರೋದು ಮಂಜುಶ್ರೀ ಚಿಕ್ಕಬಳ್ಳಾಪುರದಿಂದ. ಹಾಗೆ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರನ ಕಳಿಸ್ಕೊಟ್ಟಿದ್ದು ಎಸ್ ಮಹೇಂದ್ರ ತೆಲಗರಹಳ್ಳಿ ಆನೇಕಲ್ನಿಂದ.

ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಎಲ್ಲರ ಗೆಸ್ ಸರಿಯಾಗಿದೆ. ಇದು ಯಾವ ಸಿನಿಮಾದ ಹಾಡಾಗಿತ್ತು? ಎಸ್, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಮುಂಗಾರು ಮಳೆ ಸಿನಿಮಾದ ಗೀತೆ ಇದಾಗಿತ್ತು. ಅದರಲ್ಲೂ ಯಾವ ಸಿನಿಮಾ ಅನ್ನೋದ, ಯಾವ ಹಾಡು ಅನ್ನೋದಾದರೆ ಇವನು ಗೆಳೆಯನಲ್ಲ ಗೆಳತಿ ನಾನು ಮೊದಲೇ ಅಲ್ಲ ಅನ್ನೋ ಹಾಡು ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಮೂಡಿಬಂದಂಥ ಹಾಡಿದಾಗಿತ್ತು. ಸಾಹಿತ್ಯ ಹೃದಯ ಶಿವ ಅವರದ್ದು. ಯಾವ ಸಾಲುಗಳಾಗಿತ್ತು? ಒಲವ ಹಾದಿಯಲ್ಲಿ ಇವನು ನನಗೆ ಹೂವೋ ಮುಳ್ಳೋ, ಮನದ ಕಡಲಿನಲ್ಲಿ ಇವನು ಅಲೆಯ ಭೀಕರ ಸುಳಿಯೋ, ಅರಿಯದಂಥ ಹೊಸ ಕಂಪನವೋ ಯಾಕೋ ಕಾಣೆನು. ಈ ಸಾಲುಗಳನ್ನು ಅನುವಾದ ಮಾಡಿ ನಾನು ಹೇಳಿದ್ದೆ. ಸೊ ಯಾರೆಲ್ಲ ಗೆಸ್ ಮಾಡಿದ್ರಿ, ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಸ್ವಲ್ಪ ಕಷ್ಟ ಇದೆ, ಆದರೂ ಕೂಡ ತಲೆಗೆ ತುಂಬ ಹುಳ ಬಿಡ್ತಾ ಇದ್ದೀರ ಎಂದಿನ ಥರ. ಇವತ್ತು ಮುಂಚೆಗಿಂತ ಜಾಸ್ತಿ ಹುಳನೇ ಬಿಟ್ಬಿಟ್ರಿ ಮಂಚನ ಅಂತ ಸ್ನೇಹಿತರು ಹೇಳ್ತಾ ಇದ್ದಾರೆ.

0: ಉಮೇಶ್ ಅವರು ಚಿತ್ರದುರ್ಗದಿಂದ ಗೆಸ್ಟ್ ಮಾಡಿದ್ರು. ಹಾಗೆ ಈ ಹಾಡು ನಿಮ್ಗಾಗಿ ಮೂಡ್ ಬರುತ್ತೆ. ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಅ ವೆರಿ ಶಾರ್ಟ್ ಬ್ರೇಕ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
7: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
8: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
7: ಒಳ್ಳೆ ಟೀಚರ್ಸ್ ಇರಬೇಕು,
8: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
7: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
9: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.
0: ಹೊಂಬಸಿಲಿನ ಮುಂದಿನ ಪ್ರಶ್ನೆ ಹೀಗಿದೆ. ಡೋಂಟ್ ಫೊರ್ಗೆಟ್ ಯುವರ್ ಮದರ್ಸ್ ಡೆಟ್, ಡೋಂಟ್ ಫೊರ್ಗೆಟ್ ಯುವರ್ ಫಾದರ್ಸ್ ಲವ್, ದ ವನ್ ಹೂ ಗೇವ್ ಬರ್ತ್ ಟು ಯು ಅದ್ ಗಾಡ್. ವೆನ್ ಯು ಫೊರ್ಗೆಟ್ ಲೈಫ್ಸ್ ಲೆಸನ್, ದ ಟೈಮ್ ಗಿವ್ಸ್ ಯು ಅ ವಿಪ್ಸ್ ಸ್ಟ್ರೈಕ್. ಟೈಮ್ ಈಸ್ ಜಸ್ಟ್ ಅ ಮೂವ್ಮೆಂಟ್, ಜಸ್ಟ್ ಅ ಮೂಮೆಂಟ್. ಯಾವ ಹಾಡು? ವಿಷ್ಣು ಸರ್ ಹಾಡಿದು. ಮತ್ತೊಮ್ಮೆ ಹೇಳ್ತೀನಿ, ಡೋಂಟ್ ಫರ್ಗೆಟ್ ಯುವರ್ ಮದರ್ಸ್ ಡೆಟ್, ಡೋಂಟ್ ಫರ್ಗೆಟ್ ಯುವರ್ ಫಾದರ್ಸ್ ಲವ್, ದ ವನ್ ಹೂ ಗೇವ್ ಯು ಬರ್ತ್ ಅ ಗಾಡ್. ವೆನ್ ಯು ಫರ್ಗೆಟ್ ಲೈಫ್ಸ್ ಲೆಸನ್, ಟೈಮ್ ಗಿವ್ಸ್ ಯು ಅ ವಿಪ್ಸ್ ಸ್ಟ್ರೈಕ್, ಟೈಮ್ ಇಸ್ ಜಸ್ಟ್ ಅ ಮೂಮೆಂಟ್. ಯಾವುದು ಈ ಹಾಡು, ಯಾವ ಹಾಡಿನ ಸಾಲುಗಳಿದು? ಗೆಸ್ ಮಾಡಿ ಉತ್ತರ ಕಳಿಸ್ಕೊಡಿ, ಕರೆ ಮಾಡಿ

0: ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಮಂಜುನಾಥ್ ಮಾತಾಡ್ತಾ ಇರೋದು.
1: ನಮಸ್ಕಾರ ಸರ್, ನಮಸ್ಕಾರ ಹೇಳಿ.
0: ಓಕೆ, ಏನ್ ಸಮಾಚಾರ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ, ನೀವು?
0: ನಾನ್ ಸಕ್ಕದಾಗಿದ್ದೀನಿ. ಉತ್ತರ ಗೊತ್ತಾಯ್ತಾ?
1: ಉತ್ತರ ಗೊತ್ತಾಯ್ತು.
0: ಎಸ್ ಹೇಳಿ, ಉತ್ತರ ಏನು ಅಂತ?
1: ಇದು ಮಾ ಕ್ಷತ್ರಿಯ ಸಿನಿಮಾದ್ದು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಈ ಹಾಡು ಮುಂದುವರೆದಂತಲ್ಲ.
0: ಹೌದು ಹೌದು,
1: ಬೇಡ ತಾಯಿಯ ಋಣವ ಅಂತಂದ್.
0: ಸತ್ಯ ಸತ್ಯ, ಹೇಗ್ ಕಂಡು ಹಿಡಿದ್ರಿ, ಹೇಗ್ ಗೆಸ್ ಮಾಡಿದ್ರಿ ವಿಷ್ಣು ಸರ್? ಅಷ್ಟೊಂದು ಹಾಡು
1: ಫೇಮಸ್ ಹಾಡ್ರಿ, ಬಹಳ ಪ್ರಸಿದ್ಧವಾದ ಹಾಡಿದು.
0: ಹಾಗಾಗಿ ಈಸಿಯಾಗಿ ಕಂಡು ಹಿಡಿಬಹುದು ಅಂದ್ರಿ.
1: ಹೌದೌದ್ರಿ, ಹೌದು.
0: ಓಕೆ, ಉತ್ತರ ಸರಿಯಾಗಿತ್ತು, ಕರೆ ಮಾಡಿದಕ್ಕೆ ಧನ್ಯವಾದ.
1: ನಮಸ್ಕಾರ.
0: ನಮಸ್ಕಾರ. ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಈ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಕಾರ್ಯಕ್ರಮವನ್ನ ಮೆಚ್ಚುಗೆಯ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ವಾಣಿಶ್ರೀರು ಧಾರವಾಡದಿಂದ ಗೆಸ್ಟ್ ಮಾಡಿದ್ದಾರೆ. ಹಾಗೆ ಎಸ್ಎಂ ಶೋಭಾ ಹಾಸನದಿಂದ, ರಮ್ಯಾ ಮಲೆನಾಡಿನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸಿಂಧನೂರು ಸುರೇಶ್ ಬಳೂಟಗಿಯವರು ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಮಂಜುಶ್ರೀ ಧಾರವಾಡದಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡವಣೆಯಿಂದ, ಉಮೇಶ ಎಂ ದೇವರ ಚಿಕ್ಕನಹಳ್ಳಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಸೋಮಿಯಾಜಿ ಜ್ಞಾನಭಾರತಿ ನಗರದಿಂದ, ಮಹೇಶ್ ಹಾಸನದಿಂದ, ಹಾಗೆ ಸತೀಶ್ ಕಡಬಗೆರೆಯಿಂದ, ಶ್ರುತಿ ಬಿ ಎಂ ಚಿಕ್ಕಮಗಳೂರಿನಿಂದ, ರಾಯಚೂರಿನಿಂದ ಹವಲ್ದಾರ್ ಚಂದ್ರಕಾಂತ್, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಜಾತ ಗೋಪಾಲ್ ದೊಡ್ಡಬಳ್ಳಾಪುರದಿಂದ, ಸುರೇಂದ್ರ ಕುಂದಾಪುರದಿಂದ, ಲಕ್ಷ್ಮಿ ಯಾದಗಿರಿಯಿಂದ, ಉಮೇಶ್ ಚಿತ್ರದುರ್ಗದಿಂದ, ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ, ಬೀನಾ ವಸಂತ್ ವಸಂತಪುರದಿಂದ, ಅನುಷಾ. ಈ ಎಲ್ಲರ ಉತ್ತರ ಸರಿಯಾಗಿತ್ತು. ಮಹಾ ಕ್ಷತ್ರಿಯ ಚಿತ್ರದ ಈ ಭೂಮಿ ಬಣ್ಣದ ಬುಗುರಿ ಸಿನಿಮಾದ ಹಾಡು ಇದಾಗಿತ್ತು. ಯಾವ ಸಾಲಗಳು? ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಋಣವ, ಹಡಿದವರೇ ದೈವಗಣು, ಮರಿತಾಗ ಜೀವನ ಪಾಠ, ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣು. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಹೀಗಿದೆ. ವಿತೌಟ್ ಯು ದ ಮೂನ್ ಹ್ಯಾಸ್ ಬಿಕಮ್ ಡಸ್ಟ್ ಇನ್ ಮೈ ಐಸ್, ವಿತೌಟ್ ದ ಬ್ರೆತ್ ಟು ಬ್ಲೋ ಇಟ್ ಅವೇ ಈವನ್ ಮೂನ್ ಲೈಟ್ ಹ್ಯಾಸ್ ಡೈಡ್, ಇಟ್ ಹ್ಯಾಸ್ ಬಿಕಮ್ ಅ ಸ್ಟೇನ್ ಇನ್ ದ ಸ್ಕೈ, ದಿಸ್ ಈವ್ನಿಂಗ್ ಹ್ಯಾಸ್ ಬೀನ್ ಮರ್ಡರ್ಡ್, ದಿಸ್ ಓನ್ ಈಸ್ ಸ್ಟಿಲ್ ಫ್ರೆಶ್, ವಿತೌಟ್ ಯು ದಟ್ ಮೂನ್ ಹ್ಯಾಸ್ ಬಿಕಮ್ ಡಸ್ಟ್ ಇನ್ ಮೈ ಐಸ್, ವಿತೌಟ್ ದ ಬ್ರೆತ್ ಟು ಬ್ಲೋ ಇಟ್ ಅವೇ ಈವನ್ ಮೂನ್ ಲೈಟ್ ಹ್ಯಾಸ್ ಡೈಡ್, it has become a stain in the sky, this evening has been murdered, this wound is still fresh. Sonu Nigam avara haadidu yav haadu, guess maadi.

ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಟ್ಟಿದ್ರು ಅಂತ ನೋಡೋದಾದ್ರೆ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದರೆ, ಲಕ್ಷ್ಮಿ ಯಾದಗಿರಿಯಿಂದ, ಮಂಗಳ ಮೈಸೂರಿನಿಂದ, ಬೀನಾ ವಸಂತ್ ವಸಂತಪುರದಿಂದ, ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ನನ್ನ ಕೈಯಲ್ಲಿ ಇವತ್ತು ಒಂದೂ ಗೆಸ್ ಮಾಡೋಕ್ಕಾಗ್ಲಿಲ್ವಲ್ಲ ಸರ್ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಂಬರ್ ರನ್ನಿಂಗ್ ಫ್ರಮ್ 1017. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹಾಗೆ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಟಕ್ ಅಂತ ಉತ್ತರನ ಟೈಪ್ ಮಾಡಿ ಕಳಿಸ್ಕೊಟ್ಟಿದ್ದು ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಲ್ನಿಂದ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹಾಗೆ ಎಕ್ಸಾಕ್ಟ್ ಆಗಿ ನಾನು ಹೇಳಿದಂತಹ ಸಾಲುಗಳು ಯಾವುದು ಅಂತ ಅದನ್ನು ಹೇಳಿ ಸರಿಯಾಗಿ ಉತ್ತರ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿರೋದು ಎಸ್ ಎಂ ಶೋಭಾ ಹಾಸನದಿಂದ.

ಯಾವ ಹಾಡಿಗಾಗಿತ್ತು? ಈ ಸಂಜೆ ಯಾಕಾಗಿದೆ ಆ ಹಾಡಿನ ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ, ಅದನ್ನೋದುವ ಉಸಿರಿಲ್ಲದೆ ಬೆಳದಿಂಗಳು ಅಸುನೀಗಿದೆ, ಆಕಾಶದಿ ಕಲೆಯಾಗಿದೆ ಈ ಸಂಜೆಯ ಕೊಲೆಯಾಗಿದೆ, ಈ ಗಾಯ ಹಸಿಯಾಗಿದೆ ಅನ್ನೋದು ಈ ಹಾಡುಗಳ ಈ ಹಾಡಿನ ಈ ಸಾಲುಗಳ ಕನ್ನಡದ ಸಾಲುಗಳು ಆಗಿತ್ತು. ಗೆಳೆಯ ಚಿತ್ರದ ಗೀತೆ ಇದಾಗಿತ್ತು. ಗೀತೆಯನ್ನ ಹಾಡ್ತರು ಸೂರ್ಯ ನಿಗಮ್, ಸಾಹಿತ್ಯ ಜಯನ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ. ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸ್ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ. ಕಾರ್ಯಕ್ರಮದ ಆರಂಭದಿಂದ ಇಷ್ಟೊತ್ತು ನನ್ನ ಜೊತೆ ಇದ್ದು ನಾನು ಕೇಳೋ ಪ್ರತಿ ಪ್ರಶ್ನೆಗೂ ಉತ್ತರಗಳನ್ನ ಕಳಿಸ್ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮುಂದಿನ ವಾರದ ಹೊಂಬಸಲಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ಹೊತ್ತಿರ್ತೀನಿ. ಮತ್ತೊಂದು ವಿಶಿಷ್ಟವಾಗಿರುವಂತಹ ವಿಶೇಷವಾಗಿರುವಂತಹ ಯಾವುದಾದ್ರೂ ಈ ಥರ ತಲೆಗೆ ಹುಳ ಬಿಡುವಂತಹ ಟಾಸ್ಕ್ ಅನ್ನ ಖಂಡಿತ ನಿಮಗಾಗಿ ತಗೊಂಡ್ಬರ್ತೀನಿ. ಇಷ್ಟು ಹೊತ್ತು ಹೋಮ್ ಬಿಸಿಲಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಶುಭ ಸಂಜೆ, ಸಮಯ 4 ಗಂಟೆಗೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಅರ್ಜೆ ಮಂಜುನಾಥು. ಮೆಲೋಡಿಯನ್ನ ಶುರು ಮಾಡಿ ಒಂದಷ್ಟು ಮಿಕ್ಸ್ಡ್ ಗೀತೆಗಳು, ಫಿಲ್ಮ್ ಸಾಂಗು, ಹಾಗೆ ನಾನ್ ಫಿಲ್ಮ್ ಸಾಂಗು, ಪಾಪ್ ಸಾಂಗ್ಗಳು, ಎಲ್ಲದರ ಮಿಶ್ರಣ ಮಿಕ್ಸ್ಡ್ ಮೆಲೋಡಿ. ನೆಕ್ಸ್ಟ್ ಮೆಲೋಡಿಯಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಸಾಗೋಣ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೋಬಹುದು. ವಿಷಯ ಇಸ್ ವೆರಿ ಸಿಂಪಲ್. ಏನು ವಿಷಯ ಅನ್ನೋದಾದ್ರೆ, ಎಷ್ಟೋ ಬಾರಿ ನಾವು ಬದುಕಲ್ಲಿ ತುಂಬಾ ಸಿಲ್ಲಿ ಆಗಿರುವಂತಹ ವಿಚಾರಗಳಿಗೆಲ್ಲ ಜಗಳ ಮಾಡ್ಕೊಂಡಿರ್ತೀವಿ, ಕೋಪ ಮಾಡ್ಕೊಂಡಿರ್ತೀವಿ, ಸಿಟ್ ಮಾಡ್ಕೊಂಡಿರ್ತೀವಿ. ನೀವು ಕೋಪ ಮಾಡ್ಕೊಂಡಿರುವಂತಹ, ಕೋಪ ಮಾಡ್ಕೊಂಡಿದ್ದಂಥ ಸಿಲ್ಲಿ ವಿಚಾರ ಯಾವುದು? ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡಿದ್ನಲ್ಲ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಂಡಲ್ಲ ಅಂತ ನೆನಪಿಸ್ಕೊಳ್ಳೋದಾದ್ರೆ, ಆ ಒಂದು ಸಿಲ್ಲಿ ವಿಚಾರ, ಚಿಕ್ಕ ವಿಚಾರ ಯಾವುದು ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆ್ಯಪ್ ಸಂಖ್ಯೆ 9408091030109010103ಗೆ ನಿಮ್ಮ ಸಂದೇಶಗಳು ಬರಲಿ. ನೀವು ಕೋಪ ಮಾಡಿಕೊಂಡು ಅಥವಾ ಜಗಳ ಮಾಡಿದಂಥ ತುಂಬ ಸಿಲ್ಲಿ ಮ್ಯಾಟ್ರ್ ಯಾವುದು, ಇಂಥ ಸಿಲ್ಲಿ ಮ್ಯಾಟ್ರ್ಗೆಲ್ಲ ಜಗಳ ಮಾಡಿಬಿಟ್ನ ಅಂತ ನೆನಪಿಸ್ಕೊಂಡು ನಿಮಗೆ ಜಿಗುಪ್ಸೆ ಬಂದಿದ್ದಂಥ ವಿಚಾರ ಯಾವುದು ಹಂಚ್ಕೊಳ್ಳಿ. ಅಲ್ಲಿವರೆಗೂ ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗಾಗಿ ಮೂಡಿ ಬರ್ತಾ ಇರುತ್ತೆ. ಕೇಳಿ ಕೇಳಿಸ್ತಾರೆ ಆಕಾಶವಾಣಿ ಫಿಲ್ಮ್ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ಸಮಯ 4:00 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಮಿಕ್ಸ್ಡ್ ಮೆಲೋಡಿಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಅದು ಪ್ರಶ್ನೆ ಕೇಳಿದೆ, ನೀವು ಸೋಫಾರ್ ಜಗಳ ಮಾಡಿರುವಂತಹ ತುಂಬಾ ಸಿಲ್ಲಿ ವಿಚಾರ ಯಾವುದು ನಿಮ್ಗೇನೆ, ಅಯ್ಯೋ ಈ ಚಿಕ್ಕ ವಿಚಾರಕ್ಕೆ ಡಮ್ ತರ ಕಿರಿಚಾಡ್ಬಿಟ್ಟಲ್ಲ ಅಂತ ಡಮ್ ಫೀಲ್ ಆಗಿದ್ದಂತ ಮೂಮೆಂಟ್ ಯಾವುದು ಅಂತ ನಾನು ಕೇಳಿದ್ದೆ. ಸಂದೇಶವನ್ನು ಕಳ್ಸಿಕೊಡಿದ್ರೆ ಮಂಜುನಾಥ್, ಮೊನ್ನೆ ತಾನೇ ಮನೆಯಲ್ಲಿ ಆಗಷ್ಟೇ ತುಂಬಾ ಕೆಲಸದಿಂದ ಹಸ್ಕೊಂಡು ಮನೆಗೆ ಬಂದಿದ್ದೆ. ನಮ್ಮಮ್ಮ ಯೂಶಲಿ ಮನೆಗೆ ಹೋದ ತಕ್ಷಣ ಅಡಿಗೆ ಎಲ್ಲ ರೆಡಿ ಇರುತ್ತೆ.

ಅವತ್ತು ರೆಡಿ ಇರುತ್ತೆ ಅನ್ಕೊಂಡು ಹೋಗಿದ್ದೆ. ಯಾರೋ ನೆಂಟರು ಬಂದು ಹೋಗಿದ್ದಾರೆ, ನಾನು ಹೋಗೋ ಹೊತ್ತಿಗೆ ಊಟಕ್ಕೆ ಅನ್ನ ರೈಸ್ ಖಾಲಿಯಾಗಿತ್ತು ಆ ಟೈಮಲ್ಲಿ. ನಾನು ಅವ್ರ ನೆಂಟರು ಆಲ್ರೆಡಿ ಹೋಗಿದ್ರು, ನಾನು ನಮ್ಮ ಅಮ್ಮನ ಮೇಲೆ ತುಂಬ ರೇಗಾಡ್ಬಿಟ್ಟೆ ಒಂಚೂರು, ಅಂದರೆ ನಾನು ತುಂಬ ಹಸಿವಲ್ಲಿ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲಲ್ವಾ, ಹಾಗಾಗಿ ನಾನು ಸ್ವಲ್ಪ ಎಗರಾಡ್ಬಿಟ್ಟೆ. ಆಮೇಲೆ ರಿಯಲೈಸ್ ಆಯಿತು, ನಮ್ಮಮ್ಮ 5-10 ನಿಮಿಷ ವೆಯ್ಟ್ ಮಾಡು, ಈಗಲೇ ಕುಕ್ಕರ್ ಕೂಗಿಸಿ ಊಟ ಬಡಿಸ್ತೀನಿ ಅಂದರು. ಹಂಗಿದ್ರು ಕೂಡ ತುಂಬ ಗಲಾಟೆ ಮಾಡಿದೆ, ಕಿರ್ಚಾಡ್ಬಿಟ್ಟೆ. ಆಮೇಲೆ ಅನ್ನಿಸ್ತು, ಛೆ ಇಷ್ಟು ಸಿಲ್ಲಿ ವಿಚಾರಕ್ಕೆ ಅಷ್ಟೊಂದೆಲ್ಲ ಎಗರಾಡ್ಬಿಟ್ನ ಅಂತ ನೋಡಿ, ಏನು ಮಾಡೋಕ್ಕಾಗಲ್ಲ ಒಂದ್ಸಲ, ಹಸಿವು ನನ್ನನ್ನು ಮನುಷ್ಯರನ್ನಾಗಿ ಇರಿಸಿರಲಿಲ್ಲ ಅವತ್ತು ಅಂತ ಪ್ರಕಾಶ್ ಅವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಆಗಾಗ ಒಮ್ಮೆ ಈ ಥರ ಒಂದು ಸಿಲ್ಲಿ ಕಾರಣಗಳು ಗೊತ್ತೇ ಇರಲ್ಲ, ಇಷ್ಟಕ್ಕೆ ಇಷ್ಟೆಲ್ಲ ಕಿರ್ಚಾಡ್ಬೇಕಂತ. ಬಟ್ ಸ್ಟಿಲ್ ಅಂಥ ವಿಚಾರಗಳಿಗೆ ಕಿರ್ಚಾಡಿರ್ತೀವಿ, ಕೂಗಾಡಿರ್ತೀವಿ, ಜಗಳ ಮಾಡಿರ್ತೀವಿ, ಮಾತು ಬಿಟ್ಟಿರ್ತೀವಿ. ಅಂಥ ಯಾವುದಾದ್ರೂ ವಿಚಾರ ಇದ್ರೆ ಹಂಚ್ಕೊಳ್ಳಿ. ವಾಟ್ಸ್ಆ್ಯಪ್ ಸಂಖ್ಯೆ 9489 809 1013.

ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ, ಕ್ಷಣ ಚಿತ್ತ ಕ್ಷಣ ಪಿತ್ತ ತರಣ ಹೋಗೋಗ್ಬಿಡ್ತೀವಿ. ಅಂಥ ಟೈಮಲ್ಲಿ ಸೆಲ್ಲ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ರೆ ಯಾವ ವಿಚಾರ, ಯಾವುದೋ ವಿಚಾರ ಹಂಚ್ಕೊಳ್ಳಿ ಅಂತ ನಾನು ಕೇಳಿದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ಕೊಡಿದ್ದಾರೆ. ಯಾರು ಅನ್ನೋದಾದರೆ ಹೆಚ್ ಎಲ್ ಬಸವರಾಜು, ಪುಟ್ಟೇಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ. ನನಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಯಾರೋ ಅರ್ಧ ಭಾಗ ತಿಂದು ಉಳಿದ ಹಣ್ಣನ್ನು ನಮ್ಮನೆಗೆ ಕೊಟ್ಟಿದ್ರು. ಯೂಶಲಿ ಎಲ್ಲರೂ ಮಾಡ್ತಾರೆ ಅಲ್ವಾ, ಅರ್ಧ ಹಣ್ಣು ಇವ್ರ ಮನೆಗೆ, ಇನ್ನು ಅರ್ಧ ಹಣ್ಣು ಇವ್ರ ಮನೆಗೆ ಅಂತ ಆ ಥರ ಕೊಟ್ಟಿದ್ರಂತೆ. ಅದನ್ನು ತೊಗೊಬಂದು ಮನೇಲಿಟ್ಟಿದ್ದೆ. ಬರೋ ಅಷ್ಟರಲ್ಲೇ ನಮ್ಮಕ್ಕ ತಿಂದು ಬೇರೆಯವ್ರಿಗೂ ಕೊಟ್ಟು ಖಾಲಿ ಮಾಡಿದ್ಲು. ಬಂದು ನೋಡಿ ಸಿಕ್ಕಾಪಟ್ಟೆ ಜಗಳ ಮಾಡಿ ದೊಡ್ಡ ರಾಧ ಅಂತಾನೆ ಮಾಡಿದ್ದೆ. ಈಗ ಅದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ವಿಚಾರಣೆ ನಮಗೂ ಕೂಡ ಇಷ್ಟ ಇರುತ್ತೆ. ಅದು ಏನೇನೋ ಆಗೋಗ್ಬಿಟ್ಟಿರುತ್ತೆ, ಅದು ಏನೇನೇನೋ ಆಗಿ ಇನ್ನೇನೇನೋ ದೊಡ್ಡ ಜಗಳ ರಾಧಾಂತಗಳೇ ಆಗ್ಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದಷ್ಟು ಸಮಯ ಬಿಟ್ಟಮೇಲೆ ಅನ್ಸ್ಕೊಂಡ್ರೆ ಅಯ್ಯೋ ಛೇ, ಇಷ್ಟು ಡಬ್ಬಾ ಥರ ಆಡ ನಡ್ಕೊಂಡ್ವಾ, ಡಬ್ಬಾ ಥರ ಆಡ್ಬಿಟ್ವಾ ಅಂತೆಲ್ಲ ಅನಿಸುತ್ತೆ. ಇನ್ನು ಒಬ್ಬೊಬ್ಬರು ಒಂದೊಂದು ವಿಧ ವಿಧವಾದಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ಖಂಡಿತ ಎಲ್ಲರ ಅನುಭವಗಳನ್ನ, ಸಂದೇಶಗಳನ್ನ ಓದ್ತೀನಿ. ನೀವು ಕೂಡ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಯಾವ ಒಂದು ವಿಚಾರಕ್ಕೆ ಜಗಳ ಮಾಡಿಕೊಂಡು ಅಯ್ಯೋ ಇಷ್ಟು ಸಿಲ್ಲು ವಿಚಾರಕ್ಕೆ ಜಗಳ ಮಾಡಿದಲ್ಲ ಅಂತ ನಿಮ್ಗೆ ಅನಿಸಿದೆ, ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9408093 9408091013 ನಿಮ್ಮ ಸಂದೇಶಗಳು ಬರಲಿ. ಟಿಲ್ ದೆನ್ ಕೇಳ್ತಾ ಇರಿ ಒಂದು ಬ್ಯೂಟಿಫುಲ್ ಗಿರೆ, ಐ ಗಾಟ್ ಟು ಗೆಟ್ ಲವ್ಡ್ ಬೈ ಯೂ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಸಮಯ 4:22 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ಮಿಕ್ಸ್ ಮೆಲೋಡಿಸಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಸರ್, ನಮ್ಮ ಮನೆಯಲ್ಲಿ ಕಳೆದ ವಾರ ನಡೆದಂತ ಘಟನೆ ಇದು. ಅಡುಗೆ ಎಲ್ಲ ಆಗಿತ್ತು, ಸರಿ ನೆಂಚ್ಕೊಳ್ಳೋಕೆ ಚಿಕನ್ ತರ್ತೀನಿ, ಚಿಕನ್ ಮಾಡಿಕೊಡು ಅಂತ ನಾನು ನಮ್ಮ ಹೆಂಡತಿಯವ್ರನ್ನ ಕೇಳಿದೆ. ಅವರು ಇವಾಗ ಆಗಲ್ಲ ಅಂತ ಕೋಪ ಮಾಡಿಕೊಂಡ್ರು, ಅವ್ರು ಮಾಡಲ್ಲ ಅಂತ ಅಂದರು. ಅದಕ್ಕೆ ನಾನು ಕೋಪ ಮಾಡಿಕೊಂಡು ಮುನಿಸ್ಕೊಂಡು ಮಾತಾಡಿದೆ, ನನ್ನ ಪಾಡಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಅವರೇ ಮಾತಾಡ್ಸಿದ್ರು ಕೂಡ ನಾನು ಮಾತಾಡಲಿಲ್ಲ. ಆಮೇಲೆ ಅವ್ರು ನನ್ನ ಕೋಪ ನೋಡಿ ತಗೊಂಬನ್ನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಏನೇ ಹೇಳಿದ್ರು ಕೂಡ ನಾನು ಮಾತಾಡದೆ ಸುಮ್ಮನೆ ಕೂತ್ಕೊಂಡೆ. ಮತ್ತೆ ಕೇಳಿದ್ರು ತಗೊಂಡ್ಬನ್ನಿ ಮಾಡಿಕೊಡ್ತೀನಿ ಅಂತ, ಆದರೆ ನಾನು ಬೇಡ ಅಂದರೆ ಬೇಡ ಅಂತ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ನನಗನ್ನಿಸ್ತು, ಸರಿ ಅವರು ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ, ಸಾಕಾಗಿರ್ತಾರೆ, ನಾನು ಯಾಕೆ

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸಮಯ 4:31 ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಇವತ್ತು ರೇನ್ಬೋ ಚಾನೆಲ್ನಲ್ಲಿ ಬಂದ ಕನ್ನಡ ಹಾಡುಗಳ ಇಂಗ್ಲಿಷ್ ಅನುವಾದವನ್ನು ಕಂಡುಹಿಡಿಯೋದಕ್ಕೆ ನನ್ನ ಮೊಮ್ಮಗ ಕೇಳ್ದ, ನನಗೆ ಉತ್ತರ ಕೊಡೋಕ್ಕಾಗದೆ ಅವನು ಗೇಲಿ ಮಾಡ್ದ, ನನಗೆ ಕೋಪ ಬಂತು, ಆಮೇಲೆ ನಾವು ಕಲಿಯೋದಿನ್ನ ತುಂಬ ಇದೆ ಅಂತ ಶಾಂತವಾಗಿ ತಿಳ್ಕೊಂಡೆ ಅಂತ ಈ ಹರಿಹರನ್ ಅವರು ವಿಜ್ಞಾನನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಅಲ್ವಾ, ಕಲಿಯೋದಿನ್ನ ಸಾಗರದಷ್ಟಿದೆ, ಕಲಿತವ್ರು ಯಾರಿಲ್ಲಿ, ನೀವು ಕಲ್ತಿಲ್ಲ, ನಾವು ಕಲ್ತಿಲ್ಲ, ಎಲ್ಲರೂ ಕಲಿಯೋಣ, ತುಂಬ ಇದೆ ಕಲಿಯುವಂಥದ್ದು, ಒಟ್ಟಿಗೆ ಕಲಿಯೋಣ, ಏನಂತೀರಾ? ಪೇಂಟ್ ಹಚ್ಚೋದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ಸಿಟ್ಟು ಬಂದು ಎಲ್ಲ ಪೇಂಟನ್ನು ಚರಂಡಿಗೆ ಹಾಕಿದ್ದೆ ನಾನು. ಅಷ್ಟು ಸಿಲ್ಲಿ ವಿಚಾರಕ್ಕೆ ಕೋಪ ಮಾಡಿಕೊಂಡಿದ್ದೆ ಅಂತ ಜಯರಾಮ್ ಟೇಲರ್ ಅವರು ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಒಲವಿನ ಆಲಾಪ ಪ್ರಮೋಷನ್ ಆಗಿದೆ ಸರ್ ಅಂತ ಹೇಳ್ತಾ ಇರೋದು ಯಾರು? ಸೋಮಶೇಖರ್ ಅವರು. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಕೇಳಿ, ಎಂಜಾಯ್ ಮಾಡಿ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಲೋಡಿಸ್ನಲ್ಲಿ ಸಾಕ್ತಾ ಇದೀವಿ. ಸಮಯ 4:42 ಸಂಜೆಯ ಪ್ರಸಾರದ ಆರ್ಜೆ ಕುಸುಮ ಅವರು ಬಂದು ಈಗಾಗಲೇ ಕೂತ್ಕೊಂಡಿದ್ದಾರೆ. ಕುಸುಮ ಹಲೋ ಕುಸುಮ
4: ಖುದ್ ಕಿ ಖೋಜ್ ಮೇ ನಿಕಲ್ ತು ಕಿಸ್ ಲಿಯೆ ಹತಾಶ ಹೈ ತು ಚಲ್
1: ವೀಕೆಂಡ್ ಸ್ಪೆಷಲ್ ನಡೀತಾ ಇದೆ ಮಧ್ಯಾಹ್ನದ ವೀಕೆಂಡ್ ಸ್ಪೆಷಲ್ ಸಂಜೆ ಸ್ಪೆಷಲ್ ಮಾಡೋದಕ್ಕೆ ನೀವು ಬಂದಿದ್ದೀರಾ.
4: ಜೊತೆ ಸಿಲಿಪ್ಟಿ ಬೇಡಿಯಾ ಸಮಜ್ನಾ ಬಗ್ಗೆ
1: ಮಾತಾಡ್ತಾ ಇದೀನಿ. ಏನು ಆ ವಿಚಾರ ಅನ್ನೋದಕ್ಕೆ ಕಿ
4: ಬನಾಲೇನ್ ಕೋ ಶಸ್ತ್ರ ತು
1: ಇಟ್ಸ್ ವೆರಿ ಸಿಂಪಲ್ ಕುಸುಮ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ನಾವು ಇಂಥ ಒಂದು ಸಿಲ್ಲಿ ವಿಚಾರಕ್ಕೆ ಜಗಳ ಮಾಡಿದೀವಿ ಅನ್ನೋದಾದ್ರೆ ಯಾವುದು ಆ ಸಿಲ್ಲಿ ವಿಚಾರ? ನೀವು ಯಾವ್ದಾದ್ರು ಒಂದು ಸಿಲ್ಲಿ ವಿಚಾರಕ್ಕೆ ಕಿರ್ಚಾಡಿದೀರಾ? ಯಾವುದು ಆ ಸಿಲ್ಲಿ ವಿಚಾರ
5: ಹೇಳ್ಬೋದು ಆನೇರ?
1: ಎಸ್, ಧಾರಾಳವಾಗಿ.
5: ಸಿಲ್ಲಿ ಅಂದ್ರೆ ನಾನು ನೋಡಿದೆ ಆಗ್ಲೇ ಮೆಸೇಜಸ್ ಲಿಸ್ನರ್ಸ್ ದು, ಆತರ ಸಿಲ್ಲಿ ವಿಚಾರ ಏನಿಲ್ಲ, ಬಟ್ ಈಗ ಯೂಶುವಲ್ ಆಗಿ ಎಲ್ಲರೂ ಜಗಳ ಮಾಡತ್ತರ.
1: ಯಾವುದು ಅಸಲಿ ವಿಚಾರ?
5: ಅದೇ ಮೆಸೇಜ್ ನೋಡಿದ್ರು ಬ್ಲೂಟಿಕ್ ಬಂದ್ರು ರಿಪ್ಲೈ ಬಂದಿಲ್ಲ.
1: ಇದೆಲ್ಲ ಇದು ಸಿಲ್ಲಿ ಆಗಲ್ಲ, ಇಟ್ಸ್ ತುಂಬಾ ಕಾಂಪ್ಲಿಕೇಟೆಡ್ ವಿಚಾರ.
5: ಸಿಲ್ಲಿನೇ ಅನ್ಸ್ತು ಆಮೇಲೆ.
1: ಓಕೆ ಓಕೆ, ನಿಮ್ಮ ಪ್ರಕಾರ ಈ ಮೆಸೇಜ್ ನೋಡಿ ರಿಪ್ಲೈ ಮಾಡಲ್ಲ ಅಂತ ಜಗಳ ಮಾಡೋದು ಇಸ್ ಸಿಲ್ಲಿ ವಿಚಾರ?
5: ಹೌದು, ಸಿಲ್ಲಿ ಅಲ್ವಾ?
1: ಓಕೆ, ಎಷ್ಟೋ ಜನ ಮೆಸೇಜ್ ನೇ ಕಾಯ್ತಾ ಇರ್ತಾರೆ ಆ ಮೆಸೇಜ್ಗೋಸ್ಕರ, ಹಂಗೆ ಸಿಲ್ಲಿ ಹೆಂಗಾಗುತ್ತೆ?
5: ಆಗ ನಮ್ಗೂ ಅನ್ಸಿರುತ್ತೆ ಅಯ್ಯೋ ಯಾಕಾದ್ರೂ ರಿಪ್ಲೈ ಮಾಡ್ತಿಲ್ವಲ್ಲಪ್ಪ ಇವರು ಅಂತ, ಆಮೇಲೆ ಅನಿಸ್ತು ಅಯ್ಯೋ ಇದೊಂದು ಸಿಲ್ಲಿ ವಿಷಯ ಅಲ್ವಾ ಅಂತ.
1: ಸುಮ್ನೆ ಮಾಡಿರೋ ಟೈಮ್ ಇದ್ರೆ
5: ಬಿಸಿ ಇದೆ ಅಂತ ಅನ್ಕೊಂಡು ಸುಮ್ನೆ ಆಗ್ಬೋದಿತ್ತಲ್ಲ ನಾವೇ.
1: ಓಕೆ, ನೀವು ಕೂಡ ಸಂದೇಶಗಳನ್ನ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9408090103. ಈಗ ಎರಡು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮ್ಗಾಗಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಸಮಯ 4:49 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ನಮ್ಮಪ್ಪ ಟೈಲರ್ ಆಗಿದ್ರು, ನನ್ಗೆ ಹಬ್ಬಕ್ಕೆ ಬಟ್ಟೆ ಹೊಲ್ಕೊಡ್ಲಿಲ್ಲ ಅಂತ ಹೇಳಿ ಅವ್ರ ಗಡಿಯಾರ ಹೊಡೆದಾಕ್ಬಿಟ್ಟಿದ್ದೆ ಅಂತ ಉಷಾ ಅವರು ಸಾಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ರು. ತಾಳ್ಮೆ ಒಂದಿಲ್ಲ ಅಂದ್ರೆ ಸಣ್ಣ ಪುಟ್ಟ ಅಪಘಾತಗಳು ಸಹಜವೇ ಅಂತ ಹೇಳ್ತಾ ಇರೋದು. ಯಾರು ಸಂದೇಶ ಕಳ್ಸಿಕೊಂಡಿರ ಅದರ ಹೆಸರನ್ನ ಕಳ್ಸಿಕೊಟ್ಟಿಲ್ಲ. ನಂಬರ್ ರೆಡಿ ಫ್ರಮ್ 8435. ಇದಾಗಿತ್ತು ಈ ಹೊತ್ತಿನ ವಿಶೇಷ, ಮಿಕ್ಸ್ಡ್ ಮೆಲೋಡೀಸ್ನ ವಿಶೇಷ. ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಕಾರಣ ಇಲ್ಲದಿದ್ರು ಕೂಡ ಸಣ್ಣ ಪುಟ್ಟ ಕಾರಣಗಳಿಗೆ ಕೋಪ ಮಾಡ್ಕೋತೀವಿ, ತುಂಬ ರಿಯಾಕ್ಟ್ ಮಾಡ್ತೀವಿ. ಹಾಗಾಗಿ ಯಾವಾಗಲೂ ತಾಳ್ಮೆ ಇರಬೇಕು ಬದುಕಲ್ಲಿ, ಒಂಚೂರು ವಿವೇಕದಿಂದ ಯೋಚನೆ ಮಾಡಿ ನೋಡಬೇಕು ಈ ಥರ ರಿಯಾಕ್ಟ್ ಮಾಡಬೇಕಾ ರಿಯಾಕ್ಟ್ ಮಾಡಬಾರ್ದ ಅಂತ ಹೇಳ್ತಾ ನಾನು ಟಾಡಾ ಬಾಯ್ ಬಾಯ್ ಹೇಳಿ ಸೈನ್ ಆಫ್ ಮಾಡುವಂತ ಹೊತ್ತು. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಮತ್ತೆ ಸಿಗೋಣ, ಮತ್ತೆ ಸಿಗೋರ್ಗು ನೀವೇನು ಮಾಡಬೇಕು, ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬೆಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:12 ಈ ಸ್ಪಾರ್ಕ್ಲಿಂಗ್ ಸ್ಯಾಟರ್ಡೆಯ ಸಂಜೆಯ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ರಾತ್ರಿ 11:00 ಈ ಒಂದು ಮ್ಯೂಸಿಕಲ್ ಜರ್ನಿಯಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆರ್ಜೆ ಕುಸುಮ. ಇವತ್ತು ಶನಿವಾರ, ವೀಕೆಂಡ್, ಸೆಕೆಂಡ್ ಸ್ಯಾಟರ್ಡೇ. ಹಾಗಾಗಿ ನಮ್ಮ ಹಲವು ಸ್ನೇಹಿತರಿಗೆ ಆಫೀಸ್ ರಜಾ, ಇನ್ನೂ ಒಂದಷ್ಟು ಜನರಿಗೆ ಆಫೀಸ್ ಇರೋದ್ರಿಂದ ಈಗ ಮನೆ ಕಡೆಗೆ ಹೋಗ್ತಾ ಇರ್ತೀರಾ. ಸೊ ನಿಮ್ಮ ಡ್ರೈವ್ ಟೈಮ್ಗೆ ಜೊತೆಯಾಗುವಂಥ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆಯಲ್ಲಿ ಜೋಶ್ ಕೊಡುವಂತಹ ಎನರ್ಜೆಟಿಕ್ ಹಾಡುಗಳನ್ನ ಕೇಳ್ತಾ ಸಾಗೋಣ. ಹಾಡುಗಳನ್ನೇನೋ ಕೇಳ್ತೀವಿ, ಓಕೆ, ವಿಷಯ ಏನು ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಯಾವಾಗಲೂ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬಟ್ ಇವತ್ತು ಫಾರ್ ಅ ಚೇಂಜ್ ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಇದೆ. ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಹಾಗೆ ಟಾಸ್ಕ್ಗೆ ರೆಡಿ ಆಗಿ, ರೆಡಿ ಆಗೋದಕ್ಕೆ ನಿಮಗೆ ಒಂದು ಹಾಡಿನ ಕಾಲಾವಕಾಶ. ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾದ ಈ ಒಂದು ಎನರ್ಜೆಟಿಕ್ ಹಾಡು ಮೂಡಿ ಬರ್ತಾ ಇದೆ. ಈ ಹಾಡಿನ ನಂತರ ಟಾಸ್ಕ್ ಶುರುವಾಗುತ್ತೆ. ಸೊ ಸ್ಟೇ ಟ್ಯೂನ್ ಟು 101.3 FM.

ಟಾಸ್ಕ್ ಇದೆ ಅಂತ ಹೇಳಿದ್ದೆ. ಏನಿರ್ಬೋದು ಟಾಸ್ಕ್ ಅಂತ ಈಗಾಗಲೇ ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ಕೇಳ್ತಾ ಇದ್ದಾರೆ. ನಿಮ್ಮನ್ನ ಹೆಚ್ಚು ಕಾಯಿಸೋದಿಲ್ಲ, ಒಂದು ಹಾಡಿನ ನಂತರ ನಿಮ್ಗೆ ಹೇಳ್ತೀನಿ ಅಂದಿದ್ದೆ. ಹಾಡಂತೂ ಪ್ರಸಾರ ಆಯಿತು, ಈಗ ಟಾಸ್ಕ್ ಏನು ಅಂತ ಹೇಳೋ ಸಮಯ. ಪ್ರತಿಯೊಂದು ಊರು ಅಥವಾ ಜಿಲ್ಲೆ ಡಿಸ್ಟ್ರಿಕ್ಟ್ಗೆ ಅದರದ್ದೇ ಆದ ಒಂದು ಐಡೆಂಟಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಆ ಊರಿನ ಒಂದು ಪ್ರಸಿದ್ಧ ತಾಣ, ಅಲ್ಲಿ ಸಿಗುವಂಥ ಒಂದು ಸ್ಪೆಷಲ್ ತಿಂಡಿ ಅಥವಾ ಊಟ, ಅಲ್ಲಿನ ವೆದರ್ ಕಂಡೀಷನ್ ಆಗಿರಬಹುದು, ಇದೆಲ್ಲದರಿಂದ ಆ ಊರು ಅಥವಾ ಡಿಸ್ಟ್ರಿಕ್ಟ್ನ ನಾವು ಗುರುತಿಸ್ತೀವಿ. ಸೊ ಹೀಗೆ ಒಂದೊಂದು ಊರಿಗೂ ಒಂದಕ್ಕಿಂತ ಹೆಚ್ಚು ವಿಶೇಷತೆಗಳಿರುತ್ತವೆ. ಈಗ ಟಾಸ್ಕ್ ಏನಂತಂದರೆ, ನಿಮ್ಮ ಊರಿನ ಸ್ಪೆಷಾಲಿಟೀಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಊರಿಗೆ ನೀವು ಒಂದು ಟ್ಯಾಗ್ ಲೈನ್ ಅಥವಾ ಸಬ್ ಟೈಟಲ್ನ ಮಾಡಬೇಕು. ಆದಷ್ಟು ಆ ಒಂದು ಸಬ್ ಟೈಟಲ್ ಕ್ರಿಯೇಟಿವ್ ಆಗಿರಲಿ, ಒಂದೇ ಸಾಲಲ್ಲಿ ಇರಲಿ. ನೋಡೋಣ ನೀವೆಲ್ಲ ನಿಮ್ಮ ಊರನ್ನು ಒಂದೇ ವಾಕ್ಯದಲ್ಲಿ ಹೇಗೆ ನಮಗೆ ಪರಿಚಯಿಸ್ತೀರಾ ಅಂತ. ನಿಮ್ಮ ಊರಿನ ವಿಶೇಷತೆಗಳೇನು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಟ್ಯಾಗ್ ಲೈನ್ನ ಫಾರ್ಮ್ ಮಾಡಿ ಆ್ಯಂಡ್ ಅದನ್ನು ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480909013 9480109013. ಇನ್ನು ಟ್ಯಾಗ್ ಲೈನ್ ಹೇಗಿರಬೇಕಪ್ಪ ಅಂತ ಅಂದರೆ, ಈಗ ನಮ್ಮ ಬೆಂಗಳೂರಿಗೆ ಒಂದು ಸಿಂಪಲ್ಲಾಗಿ ಒಂದು ಟ್ಯಾಗ್ ಲೈನ್ನ ಕೊಡೋದಾದರೆ, ಗರಿಗರಿಯಾದ ಮಸಾಲೆ ದೋಸೆ, ಘಮ ಘಮ ಅನ್ನೋ ಫಿಲ್ಟರ್ ಕಾಫಿಯ ಜೊತೆಗೆ ಕೂಲ್ ಕೂಲ್ ವೆದರು ನಮ್ಮ ಬೆಂಗಳೂರು. ಹೀಗೆ ನೀವು ನಿಮ್ಮ ಊರಿಗೆ ಅಥವಾ ನಿಮ್ಮ ಜಿಲ್ಲೆಗೆ ಒಂದು ಕ್ಯಾಚಿ ಆಗಿರುವಂತಹ ಕ್ರಿಯೇಟಿವ್ ಆಗಿರುವಂತಹ ಟ್ಯಾಗ್ ಲೈನ್ನ ಬರೆದು ಸಂದೇಶ ಕಳಿಸಿ. ಗೊತ್ತಾಯ್ತಲ್ವಾ ಟಾಸ್ಕ್ ಏನು ಅಂತ? ನೋಡೋಣ ನಿಮ್ಮೆಲ್ಲರ ಟ್ಯಾಗ್ ಲೈನ್ಗಳು ಹೇಗಿರುತ್ತೆ, ಎಷ್ಟು ಕ್ರಿಯೇಟಿವ್ ಆಗಿ ನೀವು ಟ್ಯಾಗ್ ಲೈನ್ನ ಕ್ರಿಯೇಟ್ ಮಾಡ್ತೀರಾ ಅಂತ. ಈಗ ಬಿಂದಾಸ್ ಸಿನಿಮಾದ ಬಿಂದಾಸ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ನಾನ್ ಬಿಂದಾಸ್ ಮಗ.
1: ಪುನೀತ್ ರಾಜ್ಕುಮಾರ್ ಅವರ ವಾಯ್ಸ್ ಅಲ್ಲಿ ನನ್ ಬಿಂದಾಸ್ ಮಗ ಅಂತ ಕಡಿದಾಗಿ ಡೈಲಾಗ್ ಬಂತು. ಈಗ ಅಷ್ಟೇ ಬಿಂದಾಸ್ ಆಗಿ ಕ್ರಿಯೇಟಿವ್ ಆಗಿರುವಂತಹ ಟ್ಯಾಗ್ ಲೈನ್ ಗಳನ್ನ ಕಳಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಬೆಂಗಳೂರು ಮಂಗಳೂರು ಅಂತ ಹಾಡನ ಕೇಳಿದ್ವಿ. ಈಗ ಮಂಗಳೂರಿಂದ ಸ್ವಲ್ಪ ಮುಂದೆ ಹೋಗ್ತಾ ಕುಂದಾಪುರದ ಒಂದು ಸಂದೇಶ ಬಂದಿದೆ. ಗೋಳಿ ಬಜೆ ಹಾಗೂ ಮೀನ್ ಫ್ರೈಗೆ ನಮ್ಮೂರೇ ಸೈ, ಅದೇ ನಮ್ಮ ಕುಂದಾಪುರ ಅಂತ ಮಾರ್ನಿಂಗ್ ಡೆಬಲ್ಸ್ ಟೀಮ್ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ ನಿಮ್ಮ ಟ್ಯಾಗ್ ಲೈನ್ ಕುಂದಾಪುರಕ್ಕೆ. ಹಾಗೆ ಇವರ ನಂತರ ಬಂದಿರುವಂತಹ ಸಂದೇಶ, ಬೆಣ್ಣೆಯಲ್ಲಿ ಮಿಂದೆದ್ದ ದೋಸೆ ಚುರುಟ್ ಮುರು ಮಂಡಕ್ಕಿ ಜೊತೆ ಮೆಣಸಿನಕಾಯಿ, ನಾವು ರೀ ದಾವಣಗೆರೆ ಮಂದಿ ಅಂತ ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೋಡೋಣ ಯಾರೆಲ್ಲ ಕ್ರಿಯೇಟಿವ್ ಆಗಿ ಟ್ಯಾಗ್ ಲೈನ್ಗಳನ್ನ ನೀವು ನಿಮ್ಮ ಊರಿಗೆ ಡಿಸ್ಟ್ರಿಕ್ಟ್ಗೆ ನೀವು ಒಂದು ಟ್ಯಾಗ್ ಲೈನ್ನ ಮಾಡಿ ಕಳಿಸ್ತೀರಾ ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9490901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಜಾಲಿ ಡೇ ಸಿನಿಮಾದ ಒಂದು ಪಾರ್ಟಿ ಹಾಡು ಮೂಡಿ ಬರ್ತಾ ಇದೆ. ಇವತ್ತು ವೀಕೆಂಡ್ ಅಲ್ವಾ, ಹಾಗಾಗಿ ಎಲ್ಲ ಜೋಶ್ ಹಾಡುಗಳು ನಿಮಗಾಗಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಯಾವ ವಿಷಯನೂ ಮಾತಾಡ್ತಾ ಇಲ್ಲ, ಅದರ ಬದಲು ವೀಕೆಂಡ್ ಸ್ಪೆಷಲ್ ಅಂತ ನಿಮಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದೀನಿ. ನಿಮ್ಮ ಊರಿಗೆ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ಗೆ ನೀವು ಒಂದು ಟ್ಯಾಗ್ ಲೈನ್ ಅನ್ನ ಬರೆದು ತಿಳಿಸಿ. ಹಾಗೆ ಆ ಟ್ಯಾಗ್ ಲೈನ್ ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ, ನಿಮ್ಮ ಊರಿನ ಐಡೆಂಟಿಟಿಯನ್ನು ತಿಳಿಸೋ ಹಾಗಿರಲಿ ಅಂತ ಹೇಳಿದ್ದೆ. ಒಂದಷ್ಟು ಸಂದೇಶಗಳಂತೂ ಬರ್ತಾ ಇವೆ. ದಾವಣಗೆರೆ ಈಗ ತುಂಬಾ ಸ್ಪೀಡಲ್ಲಿದೆ, ಯಾಕಂದರೆ ದಾವಣಗೆರೆಗೆ ಬಹಳಷ್ಟು ಟೈಟಲ್ಗಳನ್ನ ಕಳಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಬೆಣ್ಣೆಯಂಥ ಮನಸ್ಸುಗಳ ನಗರಿ, ಬೆಣ್ಣೆ ನಗರಿ ದಾವಣಗೆರೆ ಅಂತ ಹೇಳ್ತಾ ಇದ್ದಾರೆ ದಿವ್ಯಾ ಜ್ಯೋತಿ ದಾವಣಗೆರೆಯಿಂದ. ಹಾಗೆ ನಮ್ಮೂರು ದಾವಣಗೆರೆ, ಕಲ್ಕತ್ತಾದಲ್ಲಿ ಪಾನ್ ಮಸಾಲ, ದಾವಣಗೆರೆಯಲ್ಲಿ ಬೆಣ್ಣೆ ಮಸಾಲ, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀಮತಿ ಬಿ ಎಸ್ ದೀಪಿಕಾ ಅನಿಲ್ ಕುಮಾರ್ ದಾವಣಗೆರೆಯಿಂದ. ಹಾಗೆ ಅರ್ಪಿತಾ ಬೆಂಗಳೂರಿನಿಂದ ತಮ್ಮ ಊರಿಗೊಂದು ಸಂದೇಶವನ್ನು, ತಮ್ಮ ಊರಿಗೆ ಒಂದು ಸಬ್ ಟೈಟಲನ್ನು ಕಳಿಸಿದ್ದಾರೆ. ಕಲ್ಪತರು ಊರು, ವಿದ್ಯಾಸಿರಿ ಊರು, ತಟ್ಟೆ ಇಡ್ಲಿ ಕಾಯಿ ಚಟ್ನಿ ಸಿಗೋ ಊರು, ಏಕಶಿಲೆ ಬೆಟ್ಟ ಇರೋ ಊರು, ಕಾಡು ಮೇಡು ಇರುವಂತಹ ಊರು ನಮ್ಮ ತವರೂರು, ನಮ್ಮ ತುಮಕೂರು ಅಂತ ಚೆನ್ನಾಗಿದೆ ನಿಮ್ಮ ಸಬ್ ಟೈಟಲ್ ಅರ್ಪಿತಾ ಅವರೇ. ಹಾಗೆ ಕೋಟಿ ನಗರ ನಮ್ಮ ಬಾಗಲಕೋಟೆ ಅಂತ ಹೇಳ್ತಾ ಇದ್ದಾರೆ ದಾಕ್ಷಾಯಿಣಿಯವರು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಸ್ನೇಹಿತರೆ. ಯಾಕಂದರೆ ಒಂದೊಂದು ಊರಲ್ಲೂ ಒಂದೊಂದು ಸ್ಥಳ ಬಹಳ ಪ್ರಸಿದ್ಧವಾಗಿರುತ್ತೆ, ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಪ್ರವಾಸಿ ತಾಣಗಳು ಸಹ ಸಿಗುತ್ತೆ. ಸೊ ಫೇಮಸ್ ಆಗಿರುವಂತಹ ತಿಂಡಿ ಹಾಗೂ ಊಟ ಕೂಡ ಇರುತ್ತೆ ಆ ಒಂದು ಊರಿನಲ್ಲಿ. ಹಾಗೆ ಕೆಲವು ಊರುಗಳು ಧಾನ್ಯಗಳಿಗೆ, ಅಕ್ಕಿ ಜೋಳ ತೊಗರಿಗೆ ಒಂದೊಂದು ಊರು ಹೆಸರುವಾಸಿಯಾಗಿರುತ್ತೆ. ಸೊ ಅಂತಹ ಸ್ಪೆಷಾಲಿಟೀಸ್ನ ಲಿಸ್ಟ್ ಮಾಡಿ, ಅಟ್ಲೀಸ್ಟ್ ಒಂದು ಎರಡು ಮೂರು ಸ್ಪೆಷಾಲಿಟೀಸ್ನ ಸೇರಿಸ್ಕೊಂಡು ಒಂದು ಸಬ್ ಟೈಟಲ್ನ ಕ್ರಿಯೇಟ್ ಮಾಡಿ ನಿಮ್ಮ ಊರಿನ ಐಡೆಂಟಿಟಿಯನ್ನು ತಿಳಿಸುವಂತಹ ಒಂದು ಸಬ್ ಟೈಟಲ್ನ ನಮಗೆ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489001013, 9480901013. ಆದಷ್ಟು ಬೇಗನೆ ನಿಮ್ಮ ಊರಿನ ಟ್ಯಾಗ್ ಲೈನ್ಗಳು ನಮ್ಮ ಇನ್ಬಾಕ್ಸ್ನ ತಲುಪಲಿ. ಈಗ ಮನಸಾರೆ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾರೆ. ಇದು ಕನ್ನಡ ಕಾಮನ ಬಿಲ್ಲು 101.3.

ಈ ವೀಕೆಂಡ್ ಸ್ಪೆಷಲ್, ಹಾಗಾಗಿ ನಿಮ್ಮೆಲ್ಲರಿಗೊಂದು ಟಾಸ್ಕನ್ನು ಕೊಟ್ಟಿದ್ದೀನಿ, ನಿಮ್ಮ ಊರಿಗೆ ನೀವೊಂದು ಟ್ಯಾಗ್ ಲೈನನ್ನು ಕ್ರಿಯೇಟಿವ್ ಆಗಿ ಮಾಡಿ ನಮಗೆ ಕಳಿಸಿ ಅಂತ. ಸಂದೇಶಗಳು ಬರ್ತಾ ಇವೆ, ನೋಡೋಣ ಯಾರ ಸಂದೇಶ ಇದು. ಸಂಜೆಯ ಪ್ರಸಾರದಲ್ಲಿ ಭಾಗಿಯಾಗುತ್ತಿರುವುದು ನಾನು ಆನಂದ ಕುಲಕರ್ಣಿ ಅಂತ ಹೇಳ್ತಾ ಇದ್ದರೆ ಸುಲೇಪೇಟದಿಂದ. ಮೇಡಮ್ ಅವರೇ, ಬೇಸಿಗೆ ಕಾಲ, ಮಳೆಯಗಾಲ, ಚಳಿಯಗಾಲ ಎನ್ನದೇ ಸದಾಕಾಲ ತಿನ್ನುವ ಕಲಬುರಗಿಯ ಜನತೆಯ ಏಕೈಕ ಅಚ್ಚುಮೆಚ್ಚಿನ ಸಿಹಿ ತಿಂಡಿ ಅದುವೇ ಮಾಲಪುರಿ. ಇದರಲ್ಲಿ ಕೋವಾ ಅನ್ನು ಪುರಿಯಲ್ಲಿ ತುಪ್ಪದಲ್ಲಿ ಕರೆಯುತ್ತಾರೆ, ಅದುವೇ ನಮ್ಮ ತೊಗರಿನಾಡು ಕಲಬುರಗಿಯ ಫೇಮಸ್ ಸ್ವೀಟ್ ಅಂತಿದ್ದಾರೆ. ಹೌದು, ನಿಮ್ಮ ಫೇಮಸ್ ಸ್ವೀಟ್ನ ಬಗ್ಗೆ ಕೇಳಿದ್ದೀನಿ, ಪರಿಚಯಿಸಿದ್ದು ಖುಷಿ ವಿಷಯನೇ. ಆದರೆ ನೀವು ಟ್ಯಾಗ್ ಲೈನನ್ನು ಬರೆದು ಕಳಿಸ್ಬೇಕಾಗಿತ್ತು ಆನಂದ ಕುಲಕರ್ಣಿ ಅವರೇ. ಫೇಮಸ್ ಸ್ವೀಟ್ ಅಂತೀರಾ, ಹಾಗೆ ತೊಗರಿನಾಡು ನಮ್ಮ ಕಲಬುರಗಿ ಎರಡನ್ನು ಸೇರಿಸಿ ನೀವೊಂದು ಟ್ಯಾಗ್ ಲೈನನ್ನು ಬರೆದು ಕಳಿಸ್ಬೋದಾಗಿತ್ತು. ನೋಡೋಣ ಮುಂದಿನ ಸಂದೇಶದಲ್ಲಿ ಕಳಿಸ್ತೀರಾ ಅಂತ. ಹಾಗೆ ನಮ್ಮ ಶೃಂಗೇರಿಯಲ್ಲಿ ಶಾರದಾಂಬಾ ದೇವಾಲಯ ಇದೆ. ಹೌದು, ನೋಡಲು ಸುಂದರ, ಅತಿ ಸುಂದರ ಅಂತ ಹೇಳ್ತಾ ಇದ್ದಾರೆ ಅನಂತಮೂರ್ತಿ ಶೃಂಗೇರಿಯಿಂದ. ನೀವು ಸಹ ಟ್ಯಾಗ್ ಲೈನನ್ನು ಬರೆದು ಕಳಿಸಿ. ಹಾಗೆ ಹರಿಯುವ ಕಾವೇರಿಯ ತಂಪಾದ ಮಡಿಲು, ಬೆಳೆಯುವ ಕಬ್ಬಿನ ಸಿಹಿಯಾದ ಒಡಲು, ರೈತರ ಬೆವರಿನ ಹನಿಯಿಂದ ಅರಳಿದ ನಾಡು ಯಾವುದು ಅಂತ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ನಮ್ಮ ಹೆಮ್ಮೆಯ ಮಂಡ್ಯ ಸಕ್ಕರೆ ನಾಡು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ನಿಮಿಷ ನಿಮಿಷಕ್ಕೂ ಪ್ರೋಗ್ರಾಮ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಗೀತಾ ಕೆ ಪಿ ಅಗ್ರಹಾರದಿಂದ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಸ್ನೇಹಿತರೆ, ನೀವು ಸಹ ನಿಮ್ಮ ಊರಿನ ಐಡೆಂಟಿಟಿಯನ್ನು ತಿಳಿಸುವಂತಹ ಟ್ಯಾಗ್ ಲೈನನ್ನು ಕ್ರಿಯೇಟಿವ್ ಆಗಿ ಬರೆದು ಕಳಿಸಿ. ಆದಷ್ಟು ಒಂದೇ ಸಾಲಲ್ಲಿ ಇರಲಿ. ನಿಮ್ಮ ಊರಿನ ಫೇಮಸ್ ಸ್ವೀಟ್ ಆಗಬಹುದು, ಹಾಗೆ ನಿಮ್ಮ ಊರಿನ ಒಂದು ಪ್ರವಾಸಿ ತಾಣ ಆಗಬಹುದು. ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಆಯ್ಕೆಗೆ ಬಿಟ್ಟಂಥ ವಿಷಯ. ನೋಡೋಣ ಎಷ್ಟು ಕ್ರಿಯೇಟಿವ್ ಆಗಿರುತ್ತೆ ನಿಮ್ಮ ಟ್ಯಾಗ್ ಲೈನ್ ಅಂತ. ನೋಡಿ, ನಿಮ್ಮ ಊರನ್ನು ಪರಿಚಯಿಸೋದಕ್ಕೆ ನಿಮಗೊಂದು ಒಳ್ಳೆಯ ಅವಕಾಶ. ಈಗ ವೀಕೆಂಡ್, ಹಾಗಾಗಿ ಕೆಲವರು ರಜಾ ಇದೆ ಅಂತ ಊರಿನ ಕಡೆಗೆ ಪ್ರಯಾಣ ಕೂಡ ಮಾಡ್ತಾ ಇರಬಹುದು. ಸೊ ಊರಿನ ಕಡೆಗೆ ಹೋಗ್ತಾ ಊರಿಗೆ ಒಂದು ಟ್ಯಾಗ್ ಲೈನನ್ನು ಕೊಡೋದು ಖುಷಿಯ ವಿಚಾರ ಅಲ್ವಾ? ನೋಡೋಣ ನಿಮ್ಮೆಲ್ಲ ಟ್ಯಾಗ್ ಲೈನ್ಗಳು ಹೇಗಿರುತ್ತೆ ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484809013, ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ವಿಷ್ಣುವರ್ಧನ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸಂಜೆಯ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಹಿಂಗಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತಟ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನೀವು ಟ್ಯೂನ್ ಮಾಡಿದ್ದೀರಾ 101.3 MHz ಎಫ್ ಎಂ ರೇನ್ಬೋ ಕನ್ನಡ ಕಮನ ಬಿಲ್ಲು ಸ್ಟುಡಿಯೋ. ಸಮಯ ಸರಿಯಾಗಿ 5:32. ಸಮಯ ಹೇಳೋಷ್ಟರಲ್ಲಿ 5:33 ಆಗೇ ಹೋಯ್ತು. ಸ್ನೇಹಿತರು ತಮ್ಮ ಊರಿಗೆ ಟ್ಯಾಗ್ ಲೈನ್ಗಳನ್ನ ಕಳಿಸ್ತಾ ಇದ್ದಾರೆ, ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪ್ತಾ ಇದೆ. ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ. ಮಲ್ಲಿಕಾರ್ಜುನ ಸಿದ್ದೇಶ್ವರ ಹರಿಹರದಿಂದ ತಮ್ಮ ಊರು ಹರಿಹರಕ್ಕೆ ಒಂದು ಟ್ಯಾಗ್ ಲೈನ್ ಬರೆದು ಕಳಿಸಿದರೆ, ದೇವರುಗಳು ನೆಲೆಸಿದ ಊರು ಹರಿಹರ, ತುಂಗಭದ್ರ ಅರಿಯುವಂತಹ ಊರು ಹರಿಹರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೂಡಣದಲ್ಲಿ ಮೂಕಾಂಬಿಕೆ ತೆಂಕಣ ಶ್ರೀಕೃಷ್ಣ ಪಡುವಣ ಅರಬ್ಬಿ ಸಮುದ್ರ ಬಡವನ ಮುರುಡೇಶ್ವರ, ಮಧ್ಯದಲ್ಲಿ ನಮ್ಮ ಕುಂದಾವರ್ಮನ ಊರು ಕುಂದಾಪುರ ಅಂತ ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಊರಿಗೆ ಒಳ್ಳೆಯ ಟ್ಯಾಗ್ ಲೈನ್ನ ಕೊಟ್ಟಿದ್ದಾರೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 3841 ಇವರ ಸಂದೇಶ ಬಂದಿದೆ. ಖಡಕ್ ಜೋಳದ ರೊಟ್ಟಿ ಹಾಗೂ ಗುಮ್ಮಟ ನಗರಿ ವಿಜಯಪುರ ಅಂತ ಹೇಳ್ತಾ ಇದ್ದಾರೆ ಮಾಳಿಂಗರಾಯರವರು. ನೋಡಿ, ಫೇಮಸ್ ಆದಂತಹ ತಿಂಡಿ ಹಾಗೆ ಫೇಮಸ್ ಆದಂಥ ಪ್ರವಾಸಿ ತಾಣವನ್ನು ಸೇರಿಸ್ಕೊಂಡು ಟ್ಯಾಗ್ಲೈನ್ನ ಎಷ್ಟು ಸಿಂಪಲ್ಲಾಗಿ ಮಾಡಿ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಊರಿಗೆ ಟ್ಯಾಗ್ಲೈನ್ನ ನಮಗೆ ಬರೆದು ಕಳಿಸಿ. ಕ್ರಿಯೇಟಿವ್ ಆಗಿರಲಿ ನಿಮ್ಮ ಟ್ಯಾಗ್ಲೈನ್, ಅಂದರೆ ನಿಮ್ಮ ಊರಿನ ಫೇಮಸ್ ತಿಂಡಿ ಆಗಿರಬಹುದು, ಪ್ರವಾಸಿ ತಾಣ ಆಗಿರಬಹುದು, ಎಲ್ಲವನ್ನು ಸೇರಿಸಿ ಒಂದು ಸಾಲಲ್ಲಿ ಬರೆದು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013. ಈಗ ಗೂಗ್ಲಿ ಸಿನಿಮಾದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದೀನಿ, ನಿಮ್ಮ ಊರಿಗೆ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ಗೆ ಒಂದು ಟ್ಯಾಗ್ ಲೈನ್ ಅನ್ನ ಬರೆದು ಕಳಿಸಿ ಅಂತ. ಸತೀಶ್ ಹೆನ್ನೆಚ್ಚ ನಗರ ಕೆರೆ ಇಲ್ಲಿಂದ ಸಂದೇಶವನ್ನ ಕಳಿಸಿದರೆ, ಮೇಡಮ್ ನಮ್ಮ ಊರಿನ ವಿಶೇಷ ಅಂದ್ರೆ ಮದ್ದೂರ್ ವಡೆ, ಮದ್ದೂರ್ ವಡೆ ಹಾಗೂ ಕಾಫಿ ಜೊತೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ನೀವೊಂದು ಟ್ಯಾಗ್ ಲೈನ್ ಅನ್ನ ಬರೆದು ಕಳಿಸಿದ್ರೆ ಚೆನ್ನಾಗಿತ್ತು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಯಾರಿದು? ಮಮತಾ ತುಮಕೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ತುಂಬೆ ಊರು ಅಥವಾ ತಮಟೆ ಊರು ನಮ್ಮ ಸ್ಮಾರ್ಟ್ ತುಮಕೂರು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ನಿಮ್ಮ ಟ್ಯಾಗ್ ಲೈನ್ ಮಮತಾ ಅವರೇ. ಹಾಗೆ ಕೀರ್ತನಾರವರ ಸಂದೇಶ ಬಂದಿದೆ ಮಾಗಡಿ ರೋಡಿಲಿಂದ. ಕಾರ್ಯಕ್ರಮದ ವಿಷಯ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನೀವು ಸಹ ಈ ಟಾಸ್ಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಊರಿಗೆ ಒಂದು ಟ್ಯಾಗ್ ಲೈನ್ ಅನ್ನು ನೀವು ತಿಳಿಸ್ಬೋದು. ಓಕೆನಾ? ಇನ್ನು ಪ್ರತಿಯೊಂದು ಊರಲ್ಲೂ ಸಾಕಷ್ಟು ವಿಶೇಷತೆಗಳಿರುತ್ತವೆ, ಅದರಲ್ಲೂ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಒಂದಲ್ಲ ಒಂದು ಸ್ಪೆಷಾಲಿಟಿ ಇದ್ದೇ ಇದೆ. ಆ ವಿಶೇಷತೆಗಳಲ್ಲಿ ಕೆಲವೊಂದು ಎಲ್ರಿಗೂ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ದಾವಣಗೆರೆ ಅಂದರೆ ಬೆಣ್ಣೆ ದೋಸೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಹಾಗೆ ಮೈಸೂರು ಅಂದರೆ ಮೈಸೂರು ಪಾಕ್, ಮೈಸೂರು ಮಲ್ಲಿಗೆ, ಹಾಗೆ ಮೈಸೂರು ಸಿಲ್ಕ್ ಆಗಬಹುದು. ಹಾಗೆ ಒಂದಷ್ಟು ಪ್ರವಾಸಿ ತಾಣಗಳಂದರೆ ಚಾಮುಂಡಿ ಬೆಟ್ಟ, ಅರಮನೆ, ಇನ್ನು ಹೀಗೆ ಬಹಳಷ್ಟು ಪ್ರಸಿದ್ಧ ತಾಣಗಳಿರುತ್ತೆ, ವಿಶೇಷ ತಿಂಡಿ ಪದಾರ್ಥಗಳಿರುತ್ತೆ. ಆ ಊರಿನ ಐಡೆಂಟಿಟಿಯಾಗಿ ಅದು ಗುರುತಿಸ್ಕೊಂಡಿರುತ್ತೆ. ಬಟ್ ಅವುಗಳ ಪರಿಚಯ ನಮ್ಮೆಲ್ರಿಗೂ ಇರೋದಿಲ್ಲ. ಅಂತಹ ವಿಶೇಷತೆಗಳು ಒಂದು ಊರಿನ ವಿಶೇಷತೆಯಾಗಿ ಆ ಊರಿನ ಸ್ಥಳೀಯರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಂತಹ ವಿಶೇಷತೆಗಳನ್ನ ಸಹ ನೀವು ಟ್ಯಾಗ್ ಲೈನ್ನ ಮೂಲಕ ನಮಗೆ ಪರಿಚಯಿಸಬಹುದು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಸೊ ಇದೊಂದು ಒಳ್ಳೆ ಅವಕಾಶ ನಿಮಗೆ ನಿಮ್ಮ ಊರನ್ನು ನಮಗೆ ಕ್ರಿಯೇಟಿವ್ ಅಥವಾ ಕ್ಯಾಚಿ ಟ್ಯಾಗ್ ಲೈನ್ನ ಮೂಲಕ ಇಂಟ್ರೊಡ್ಯೂಸ್ ಮಾಡಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484901013 ಈಗ ಮೈಲಾರಿ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 ಕಂಪನಾಂಕಗಳು.

ಸಂಜೆಯ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರು ಸಂದೇಶಗಳ ಮೂಲಕ ಅವರ ಊರಿಗೆ ಟ್ಯಾಗ್ ಲೈನ್ ಅನ್ನ ತಿಳಿಸ್ತಾ ಇದ್ದಾರೆ. ಯಾರಿದು ಭದ್ರಾವತಿ ಉಕ್ಕಿನ ನಗರ ಅಂತ ಹೇಳ್ತಾ ಇದ್ದಾರೆ ಸಾಯಿ ರವಿ ಅವರು. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಸೂಪರ್ ನೈಸ್ ಸಾಂಗ್ಸ್ ಅಂತ ಸಂದೇಶ ಕಳಿಸಿದ್ದಾರೆ. ನೀವು ಚನ್ನಪಟ್ಟಣಕ್ಕೆ ಒಂದು ಒಳ್ಳೆಯ ಟ್ಯಾಗ್ ಲೈನ್ ಅನ್ನ ಕೊಡಬಹುದಾಗಿತ್ತು. ಹಾಗೆ ನಮ್ಮೂರು ಬಾಗಲಕೋಟ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾ ಇದ್ದಾರೆ ಯಾರಿದು. ನಮ್ಮೂರು ಬಾಗಲಕೋಟ್ ಡಿಸ್ಟ್ರಿಕ್ಟ್ ಇಳಕಲ್ ಸ್ಯಾರಿಗಾಗಿ ಪ್ರಸಿದ್ಧವಾದ ಊರು. ನಮ್ಮೂರಲ್ಲಿ ಇಳಕಲ್ ರೇಷ್ಮೆ ಸೀರೆಗೆ ಪ್ರಸಿದ್ಧವಾಗಿದೆ, ಹಾಗೂ ಇಳಕಲ್ ಗ್ರಾನೈಟ್ಗೆ ಪ್ರಸಿದ್ಧವಾಗಿದೆ. ನಮ್ಮೂರು ಬಾಗಲಕೋಟೆಯಿಂದ ಸುಮಾರು 65 ಕಿಲೋಮೀಟರ್ ದೂರ ಇದೆ ಅಂತ ಶಿವಲಿಂಗಪ್ಪ ಕಾವಲಿ, ಮನೋಜ ಕಾವಲಿ, ಸಮರ್ಥ ಕಾವಲಿ, ಮಂಜುಳಾ ಕಾವಲಿ ಇವರು ಸಂದೇಶನ ಕಳಿಸಿದ್ದಾರೆ ಇಳಕಲ್ನಿಂದ. ನೀವು ಈ ಎಲ್ಲ ವಿಶೇಷತೆಗಳನ್ನ ಒಂದು ಟ್ಯಾಗ್ಲೈನ್ ಅನ್ನಾಗಿ ಮಾಡಿ ತಿಳಿಸಬಹುದಾಗಿತ್ತು. ಹಾಗೆ ಯಾರಿದು ಹನುಮಾನ್ ನಾಡು ಕಿಷ್ಕಿಂದ ತಾಯಿನಾಡು ಹುಲುಗಮ್ಮ. ಹಾ, ಹುಲಿಗಮ್ಮ ದೇವಿ ಹುಲುಗಿ. ಬಟ್ಟದ ನಾಡು ಬತ್ತದ ನಾಡು ಗಂಗಾವತಿ, ನಮ್ಮ ಊರು ಕೊಪ್ಪಳ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಶಂಕರ್ ಕೊಪ್ಪಳದಿಂದ. ನೀವು ಕನ್ನಡವನ್ನು ಕನ್ನಡದಲ್ಲೇ ಟೈಪ್ ಮಾಡಿ ಕಳಿಸಿದ್ರೆ ಓದೋದಕ್ಕೆ ತುಂಬಾ ಸುಲಭ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇಂಗ್ಲೀಷ್ನಲ್ಲಿ ನೀವು ಸ್ಪೆಲ್ಲಿಂಗ್ನ ಕನ್ನಡಕ್ಕೆ ಕನ್ನಡದ ಪದಗಳನ್ನ ಇಂಗ್ಲೀಷ್ನಲ್ಲಿ ಕಳಿಸಿದಾಗ ಅದು ಬೇರೆ ರೀತಿಯೇ ಇರುತ್ತೆ. ನಿಮ್ಮ ಟ್ಯಾಗ್ಲೈನ್ ಸಹ ಚೆನ್ನಾಗಿದೆ. ಹನುಮನ ನಾಡು ಕಿಷ್ಕಿಂದ ತಾಯಿಯ ನಾಡು ಹುಲಿಗೆಮ್ಮ ದೇವಿ ಹುಲುಗಿ ಬೆಟ್ಟದ ಬತ್ತದ ನಾಡು ಅನ್ನೋದಕ್ಕೆ ನೀವು ಬತ್ತದ ನಾಡು ಅಂತ ಕಳಿಸಿದ್ದೀರಾ. ಗಂಗಾವತಿ ನಮ್ಮ ಊರು ಕೊಪ್ಪಳ ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಸ್ನೇಹಿತರೆ, ಇನ್ನು ಕೆಲವೇ ಸಮಯ ಇದೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಹತ್ರ ಹತ್ರ ಆಗ್ತಾ ಬರ್ತಾ ಇದ್ದೀವಿ. ಸೊ ನೀವು ಕೂಡ ಸಂದೇಶಗಳ ಮೂಲಕ ತಿಳಿಸ್ಬೋದು ನಿಮ್ಮ ಊರಿಗೆ ನೀವು ಟ್ಯಾಗ್ ಲೈನ್ ಅನ್ನ ಬರೆದು ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಅಂದರೆ ನಿಮ್ಮ ಟ್ಯಾಗ್ ಲೈನ್ಗಳು ಬರಲಿ. ಈಗ ವಾಯುಪುತ್ರ ಚಿತ್ರದ ಗೀತೆ ಮುಗಿ ಬರ್ತಾ ಇದೆ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3.

ನಿಮ್ಮ ಊರಿನ ಟ್ಯಾಗ್ಲೈನ್ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಟಾಸ್ಕ್ ನಿಮ್ಮೆಲ್ಲರಿಗಾಗಿ ಕೊಟ್ಟಿದ್ದಾಯಿತು. ಈಗ ಸಂದೇಶಗಳನ್ನ ನೋಡ್ತಾ ಸಾಕ್ತಾ ಇದ್ದೀವಿ. ಬೊಂಬೆಗಳ ನಾಡು ಟಾಯ್ ಸಿಟಿ ಅಂತ ಹೇಳ್ತಾ ಇದ್ರೆ ಚನ್ನಪಟ್ಟಣದಿಂದ ತೀರ್ಥೇಶ್ವರ ಅವರು, ಹಾಗೆ ಕಾವೇರಿ ತಟದ ಹಸಿರು ಸಿರಿ, ಮಂಡ್ಯದ ಭಾಷೆಯ ಮಾತು ಸಿರಿ, ಗದ್ದೆ ಬೆಳೆಯ ನಡುವೆ ನಗುವ ಮುಖಗಳು, ಇಲ್ಲಿಯ ಜನರದು ದೊಡ್ಡ ಮನಸ್ಸುಗಳು, ಹಬ್ಬ ಸುಗ್ಗಿಗಳ ಸಂಭ್ರಮದ ಮೇಳ, ಕನ್ನಡದ ಕಂಪು ಪಸರಿಸುವ ಮೇಳ, ಸಕ್ಕರೆಯ ಸಿಹಿಯಂತೆ ಎಲ್ಲರ ಬಾಳು, ಹೀಗಿರಲಿ ಸದಾ ನಮ್ಮ ಮಂಡ್ಯದ ಕಾಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಂಗೆ ವಿತ್ 2000 ಕಿಶನ್ ರೋಷನ್ ಶೋಭಾ ರಾಣಿರವರ ಸಂದೇಶ ಇದು. ಬಹಳ ಚೆನ್ನಾಗಿದೆ ನಿಮ್ಮ ಟ್ಯಾಗ್ ಲೈನ್. ಹಾಗೆ ರಂಗರಾಜ ದೇವಸ್ಥಾನ ಇರುವುದರಿಂದ ಶ್ರೀ ರಂಗರಾಜಪುರ ಅಂತ ಹೇಳ್ತಾ ಇದ್ದಾರೆ ಶ್ರೀನಾಥ್ ಅವರು. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದಗಳು. ಈಗ ಬಹದ್ದೂರ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಸಂದೇಶಗಳು ಬರ್ತಾ ಇವೆ. ಬಂಡಾಯದ ನಾಡು ನವಲಗುಂದ ಕಳಸ ಬಂಡೂರಿ ಹೋರಾಟ ಮಾಡಿದ್ದಾರೆ ಅಂತ ನೆನಪು ಮಾಡಿಕೊಂಡಿದ್ದಾರೆ ನಾಗರಾಜ್ ಅವರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಸ್ವಾತಿ ದೀಪಕ್ ನಾಯಕನಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ಕೋಟೆ ನಾಡು, ಕಲ್ಲಿನ ಕೋಟೆ ಚಿತ್ರದುರ್ಗ ಅಂತ ಇವರು ಟ್ಯಾಗ್ಲೈನ್ ಅನ್ನು ಕೊಟ್ಟಿದ್ದಾರೆ. ಹೌದು, ಚಿತ್ರದುರ್ಗದಿಂದ ಒಂದು ಸಂದೇಶ ಬರಲಿಲ್ವಲ್ಲ ಅಂತ ಅಂದ್ಕೊಳ್ತಿದ್ದೆ, ಅಷ್ಟರಲ್ಲಿ ಒಂದು ಸಂದೇಶ ಬಂತು. ಸ್ನೇಹಿತರೆ, ನಿಮ್ಮ ಊರಿನ ವಿಶೇಷತೆಗಳ ಟ್ಯಾಗ್ಲೈನ್ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಟಾಸ್ಕ್ ಆಗಿತ್ತು. ನೀವೆಲ್ಲರೂ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮೆಲ್ಲರ ಟ್ಯಾಗ್ಲೈನ್ಗಳನ್ನ ನೋಡ್ತಾ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಿಮ್ಮ ಊರು ಯಾವುದಕ್ಕೆ ಫೇಮಸ್ ಅಂತ ಕೇಳಿದ್ರೆ ತಟ್ಟಂತ ನೀವೆಲ್ಲರೂ ಉತ್ತರ ಕೊಡ್ತೀರಾ. ಬಟ್ ಟ್ಯಾಗ್ಲೈನ್ ಕೊಡೋದು ನಿಮ್ಮ ಕ್ರಿಯೇಟಿವ್ ಥಿಂಕಿಂಗ್ಗೆ ಒಂದೊಳ್ಳೆ ಟಾಸ್ಕ್ ಆಗಿತ್ತು. ಹಾಗೆ ನೀವು ಕೂಡ ಈ ಟಾಸ್ಕ್ನ ಮಾಡ್ತಾ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ರೆಸ್ಪಾನ್ಸ್ ನೋಡಿ ನನಗಂತೂ ಬಹಳನೇ ಖುಷಿಯಾಯಿತು. ಸ್ನೇಹಿತರೆ, ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಹಾಡುಗಳು ಹಾಗೆ ಟ್ಯಾಗ್ಲೈನ್ಗಳು ಎಲ್ಲನೂ ಸಹ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಸಂದೇಶಗಳಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಈ ಒಂದು ಬಿಟ್ ನಿಮಗಾಗಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
4: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
5: ನಮ್ಮ ಜೀವ
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿದ್ದೀರಾ 101.3 MHz FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:04:36. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳು. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭೀಮಸೇನ ರಾವ್ ರಾಯಸಂ ಅವರ ಹಾಸ್ಯ ಪಾಯಸಂ. ವಿಜಯನಗರ ಹರಪನಹಳ್ಳಿ ರಾಯಸಂ ಭೀಮಸೇನ ರಾವ್ ಅಂದರೆ ಬೀಚಿ ಅವರ ಊರು. ಡಿವಿಜಿಯವರ ಮಂಕುತಿಮ್ಮನೇ ಬೇರೆ, ಬೀಚಿಯವರ ತಿಮ್ಮನೇ ಬೇರೆ. ಜೀವನದ ಮಹತ್ವದ ಗುರಿಗಳನ್ನು ಚಾಟಿ ಏಟು ನೀಡುತ್ತಾ ಕಲಿಸಿದ ಸಾಹಿತಿ ಬೀಚಿ. ಅವರ ಭಾಷಣದ ಸ್ವರೂಪ ಹೀಗಿತ್ತು.
2: ಇನ್ನೂ ಕತ್ತಲು ಬಂದಿಲ್ಲ, ಬೆಳಗ್ಗೆ ಹೋಗುತ್ತಲಿತ್ತು. ಸಂಜೆ ವಾಕಿಂಗ್ ಮುಗಿಸಿ ಮನೆಗೆ ಬರ್ತಲಿದ್ದೆ. ನಮಸ್ಕಾರ ಸರ್, ಹಿಂದಿನದೊಂದು ಧ್ವನಿ. ನಾನು ಪ್ರತಿ ನಮಸ್ಕಾರ ಹೇಳಿ ಹಿಂತಿರುಗಿದೆ. ಯಾರೀ ವ್ಯಕ್ತಿ? ಮುಖವೆಲ್ಲ ಗಡ್ಡ ಅಲ್ಲ, ಮುಖವೇ ಗಡ್ಡ, ಮುಖವೇ ಇಲ್ಲ, ಬರೀ ಕೂದಲು ರಾಶಿ ಮುಗ್ಗಿರಬೇಕಾದಲ್ಲಿ. ಆದರೆ ಧ್ವನಿ ಮಾತ್ರ ಸುಪರಿಚಿತ. ಆದರೆ ಯಾರೀ ವ್ಯಕ್ತಿ? ಎಷ್ಟು ಹೊತ್ತು ನೋಡುವುದು? ಕಡೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟೆ. ಯಾರು ತಾವು? ಗಾಗಾಸಿನಕ್ಕಾಗ ಆ ಕೂದಲ ಕಾಡಿನ ಮಧ್ಯೆ ಬಿಳಿ ಹಲ್ಲು ಸಾಲು ಕಂಡಿದ್ದು. ಹೌದು, ಎಲ್ಲಿಯೂ ನೋಡಿದ್ದೇನೆ, ಆದರೆ ಗುರುತು ಮಾತ್ರ ಹತ್ತಲಿಲ್ಲ. ನಾನು ಸರ್? ನನ್ನನ್ನೇ ಮರೆತು ಬಿಟ್ರ? ಪೂಜೆ ತಬ್ಬಿಬಾದೆ. ಯಾರಿರ್ಬೋದು ಯೋಚಿಸ್ತು ಕ್ಷಣಕಾಲ ನಿಂತೆ. ಸಾವಕಾಶವಾಗಿ ಹೇಳ್ತೀವಿ ವ್ಯಕ್ತಿ. ನಾನು ಸರ್ ತಿಮ್ಮ, ನಿಮ್ಮ ಆತ್ಮ ಮಿತ್ರ ಮತ್ತು ನಿಮ್ಮ ಮಾನಸ ಪುತ್ರ ಅಲ್ವೇ? ನನ್ನನ್ನೇ ಮರೆತು ಬಿಟ್ರ? ತಿಮ್ಮ, ಈ ಕೂದಲು ರಾಶಿ ತಿಮ್ಮನೇ, ಇದೇನೇ ವೇಷ ಎಂದು ವಿಚಾರಿಸಿದೆ. ಹೌದು ಬಿಡಿ ಸರ್, ಯಾಕೆ ಸರ್ ಗಡ್ಡ ಬೋಳಿಸಬೇಕು? ಮರು ಪ್ರಶ್ನೆ ಹಾಕಿದ, ಹಾಗೆ ಮುಂದುವರಿಸಿದ. ಮಾರ್ಕೆಟ್ನಲ್ಲಿ ಫಾರಿನ್ ಬ್ಲೇಡೇ ದೊರೆಯುತ್ತಿಲ್ಲ, ಇಲ್ಲದಿದ್ದರೆ ಬೇಡ, ನಮ್ಮ ಇಂಡಿಯನ್ ಬ್ಲೇಡ್ ಇಲ್ವೇನಯ್ಯ? ತತ್ ಖಚಿತ ಸರ್, ಅದೆಲ್ಲ ಬ್ಲೇಡು ಅನ್ನಬೇಕು, ಫಾರಿನ್ ಬ್ಲೇಡೆ. ಅವಾಗ ಸರಿಯಾದ ಬ್ಲೇಡೇ ಇಲ್ಲ. ಹೌದೇ ಎಂದಂದೆ. ತಿಮ್ಮನ ಅಸ್ಖಲಿತ ವಾಗ್ದಿರಿ ಶುರುವಾಯಿತು. ಫಾರಿನ್ ಬ್ಲೇಡ್ ಸಿಕ್ಕುತ್ತಿಲ್ಲ ಎಂದಾದಮೇಲೆ ಒಂದು ಕಂತ್ರಿ ಬ್ಲೇಡನ್ನೇ. ಕಂತ್ರಿ? ಕಂತ್ರಿ ಅಂದ್ರೆ ಏನಯ್ಯ? ಕಂಟ್ರಿ ಎಂಬುದಕ್ಕೆ ತದ್ಭವ ಕಂತ್ರಿ ಸರ್. ಇದು ತಿಮ್ಮನ ತತ್ಸಮ ತದ್ಭವಗಳ ಕಲ್ಪನೆ. ಸರಿ, ಮುಂದೇನಾಯ್ತಯ್ಯ? ಒಂದು ಕಂತ್ರಿ ಬ್ಲೇಡ್ ತಂದು ಆಮೇಲೆ ಅದರಿಂದ ಮುಖಶವರ ಆರಂಭಿಸಿದೆ. ಇನ್ನೂ ಅರ್ಧ ಕೂಡ ಆಗಿಲ್ಲ ಸರ್. ಅಷ್ಟರಲ್ಲಿಯೇ ಏನಾಯ್ತಪ್ಪ ಅಷ್ಟರಲ್ಲಿಯೇ ಎಂದು ಕಾತರದಿಂದ ಕೇಳಿದೆ. ಮೊದಲು ಮಾಡಿಕೊಂಡಿದ್ದನಲ್ಲ, ಆ ಕಡೆ ಮೊದಲಿನಂತೆ ಮತ್ತೆ ಗಡ್ಡ ಬೆಳೆದು ನಿಂತು ಬಿಟ್ಟಿದೆ. ನಿನ್ನ ತಲೆ ನಿನ್ನೊಂದು ಮುಸುಮುಸಿನಕ್ಕೆ ಅತಿಯೋಕ್ತಿಗೂ ಒಂದು ಅಳತೆ ಬೇಡವೆ. ನನ್ನ ಮಾತಿನ ಅರ್ಥವನ್ನೇ ಬದಲು ಮಾಡಿದ್ದೀಮ್ಮ. ಗಡ್ಡಕ್ಕೆ ಎಷ್ಟು ಕಷ್ಟವಾಯಿತು, ಇನ್ನು ತಲೆಯನ್ನು ತಡುವುದೇ. ಅದಕ್ಕೆ ಇನ್ನು ಶೌರ್ವೇ ಬಿಡ ನಿರ್ಧರಿಸಿಬಿಟ್ಟಿದ್ದೇನೆ. ಫಾರಿನ್ ಬ್ಲೇಡ್ ಬರಬೇಕು, ನಾನು ಗಡ್ಡ ಬೋಳಿಸಬೇಕು. ಇದು ನನ್ನ ಅಂತಿಮ ನಿರ್ಧಾರ. ಇವನೊಟ್ಟಿಗೆ ವಾದ ಬಿಡ ಇನ್ನು ಎಂದು ಮನದಲ್ಲಿ ಅಂದುಕೊಂಡು ಆ ವಿಷಯವನ್ನು ಅಷ್ಟಕ್ಕೆ ಕೈಬಿಟ್ಟೆ. ಇನ್ನೇನಪ್ಪ ಸಮಾಚಾರ, ಚೆನ್ನಾಗಿದೆಯಾ? ಇದ್ದೇನು ನೋಡಿ ಸ್ವಾಮಿ, ಅಂತ ಸತ್ತಿಲ್ಲ ಆಯಿತು ಬದುಕಿಲ್ಲ ಅಂತಾರಲ್ಲ, ಆಗಿದ್ದೀನಿ. ಈ ಮಧ್ಯೆ ಎಲ್ಲಿ ಹೆಚ್ಚು ಹೋಗಲ್ಲ, ನಾನಾಯಿತು, ನನ್ನ ಮನೆ ಆಯಿತು ಎಂದಂದ ಸಪ್ಪಿಯಾಗಿ. ಮದುವೆ ಆಯ್ತೇನ ತಿಮ್ಮ? ಥೂ, ಬಿಡ್ತೀನಿ ಸ್ವಾಮಿ ಅಂತ ಮಾತನೇ ಎತ್ತಬೇಡಿ. ಮನೆ ಅಲ್ಲ, ಪರಬಾಟ್ನಿಂದ ಅಂದೆ. ರೂಮ್ ನಾನಾಯಿತು, ನನ್ನ ರೂಮ್ ಆಯಿತು. ಬನ್ನಿ, ಇಲ್ಲೇ ಇದೆ, ಬನ್ನಿ, ನಾಲ್ಕು ಹೆಜ್ಜೆ ಬನ್ನಿ. ಹಳೆಯ ಸ್ನೇಹಿತ ಇಷ್ಟು ವಿಶ್ವಾಸದಿಂದ ಕರೆಯುತ್ತಿದ್ದಾನೆ. ಹೋಗದೇ ಇದ್ರೆ ಚೆನ್ನಾಗಿರುತ್ತೆ. ಮುಲಾಜಿ ಹೊರಟೆ. ಆಗಲಪ್ಪ ನಡೆ ಎಂದು. ಚೆನ್ನಾಗಿ ಇದೆ ಮನೆ ಅಲ್ಲ ರೂಮು. ಒಳಗಡೆ ಹೋದೊಡನೆ ದೊಡ್ಡದೊಂದು ರೆಫ್ರಿಜರೇಟರ್. ಏನಯ್ಯ ತಿಮ್ಮ, ಭಾರಿ ಫ್ರಿಜ್ ತಂದಿಟ್ಟಿದೆಯಾ? ಎಲ್ಲವೂ ನಿಮ್ಮ ಆಶೀರ್ವಾದ ಸ್ವಾಮಿ. ಮೊನ್ನೆ ತಾನೇ ಕೊಂಡುಕೊಂಡು 8,000 ಕೊಟ್ಟು. 8,000? ಬೆಚ್ಚಬಿದ್ದು ಕೇಳಿದೆ. ಅಲ್ಲೋ ತಿಮ್ಮ, 2,000 ಸಿಕ್ಕುತ್ತಲ್ಲೋ? ಏನಂದ ತಿಮ್ಮ ಅದಕ್ಕೆ ತಾಚಾರವಾಗಿ ನಗುತ್ತಾ ಉತ್ತರಿಸಿದ. 2,000, 3,000 ಸಿಕ್ಕು ಕಂತ್ರಿ ಸ್ವಾಮಿ. ಸಣ್ಣ ನೀರು ಕೊಡಲಿಲ್ಲ ಸ್ವಾಮಿ ಕುಡಿಲಿಕ್ಕೆ? ಕೊಡಪ್ಪ ಒಂದು ಗ್ಲಾಸು ಎಂದು ಹೇಳಿ ಅವನ ಸೂಚನೆ ಮೇರೆಗೆ ಪಕ್ಕದ ಕೋಣೆಯಲ್ಲಿ ಹೋಗಿ ಕುಳಿದೆ. 1/2 ನಿಮಿಷದಲ್ಲಿ ತಂದು ಕೈಗಿತ್ತ. ಗ್ಲಾಸನ್ನು ಮುಟ್ಟಿದರೆ ಸಾಕು, ಕೈ ಕೊರೆಯುವಂತಿತ್ತು. 1-2 ಕುಟುಕ್ ಕುಡಿದೆ. ಏನೋ ಮಣ್ಣಿನ ವಾಸನೆ. ತಣ್ಣಗಿದೆಯಾ ಸರ್ ನೀರು? ಬಹು ಆಸ್ತಿಯಿಂದ ವಿಚಾರಿಸಿದ. ತಣ್ಣಗೇನೋ ಇದೆ ಕಣಯ್ಯ, ಆದರೆ ಇದೇನು ಮಣ್ಣಿನ ವಾಸನೆ ಬರುತ್ತಲ್ಲ. ಅದೇ ಅದು ಹಾಗೆ ಮಡಿಕೆ ಹೊಸ್ತು ನೋಡಿ, ಅದಕ್ಕೆ ಮಣ್ಣಿನ ವಾಸನೆ ಬರುತ್ತೆ. ಮಡಿಕೆ ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲಯ್ಯ, ನೀನು ನೀರು ಕೊಟ್ಟು ಫ್ರಿಜ್ಜಿಂದ ಅಲ್ವೇ? ಹೌದು ಸ್ವಾಮಿ, ಅದೇ ಹೇಳಿದ್ನಲ್ಲ, ಫಾರಿನ್ ಫ್ರಿಜ್ಜು ಅಂತ. ಅದರಲ್ಲೇ ಹೊಸ ಮಡಿಕೆ ಇಟ್ಟಿದ್ದೇನೆ ನೀರಾಗಿ. ನನಗೆ ನಗೆ ತಡೆಯಲಾಗಲಿಲ್ಲ. ಆಮೇಲೆ ತಿಮ್ಮ ಸಾವಕಾಶವಾಗಿ ವಿವರಿಸಿದ. 8,000 ಕೊಟ್ಟಿದ್ದಾನೆ ಎಂಬುದಕ್ಕೆ ಅವನ ಚೆಕ್ ಬುಕ್ಕೇ ಸಾಕ್ಷಿ. ಆದರೆ ಅವನ ದುರ್ದೈವ, ಅದರದೊಂದು ಪಾರ್ಟ್ ಏನೋ ಕೆಟ್ಟಿದೆಯಂತೆ. ಅದು ನಮ್ಮ ದೇಶದಲ್ಲಿ ಸಿಕ್ಕುತ್ತಿಲ್ಲ. ಆದ್ದರಿಂದ ಫ್ರಿಜ್ ಮೂಲೆಗೆ ಬಿತ್ತು. ಆದರೂ

0: ತಿಮ್ಮನಿಗೇನೋ ತೃಪ್ತಿ, ನನ್ನದು ಫಾರಿನ್ ಸಾರ್ ಎಂಬುದೇ ಅವನ ಹೆಮ್ಮೆ. ಮೂರ್ಖತನಕ್ಕೂ ಒಂದು ಇತಿಮಿತಿ ಎಂಬುದಿರಬೇಡವೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿರಿಯ ಸಾಹಿತಿ ಭೀಮಸೇನರಾವ್ ರಾಯಸಂ ಬಿಚಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನ ಕೇಳಿದ್ರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳು.

ಹೌದು, ಇದು ನಿಮ್ಮನೆ ಚೀನಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 6:19:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋ ಷಡ್ ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ತೇನೋಕ್ತಂ ಯತ್ ಇಯಂ ಯಾತ್ರಾ ಫ್ರಾನ್ಸ್ ದೇಶೇನ ಸಹ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನ್ ಸ್ಲೋವಾಕಿಯಾ ದೇಶೇನ ಚ ಸಹ ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ಕೇಂದ್ರಿತಾ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರೆ ಆಯೋಜ್ಯಮಾನೆ G7 ಶಿಖರ ಸಮ್ಮೇಳನೆ ಅಪಿ ಭಾಗಂ ಭಜಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸೀಮವರ್ತಿ ಜನಪದೇಶು ಜನಸಾಂಖ್ಯಿಕೀಯ ಪರಿವರ್ತನ ವಿಷಯ ಉಚ್ಚಸ್ತರೀಯೋಪವೇಶನಸ್ಯ ಅಧ್ಯಕ್ಷಂ ಅಕರೋತ್. ಅಸಮಸ್ಯ ಜೋರಹಾಟ್ ವಾಯುಸೇನಾ ಕೇಂದ್ರೆ ಭಾರತೀಯ ವಾಯುಸೇನಾಯಾಃ N-32 ವಿಮಾನಂ ದುರ್ಘಟನಾಗ್ರಸ್ತಂ ಜಾತಂ. ಅಪಿ ಚ ಧರ್ಮಶಾಲಾಯಾಂ ಭಾರತ ಅಫ್ಘಾನಿಸ್ತಾನ ದೇಶಯೋಃ ಮಧ್ಯೆ ಪ್ರಥಮ ಏಕದಿವಸೀಯ ಕ್ರೀಡಾಯಾಂ ಪಣಕಂ ವಿಜಿತ್ಯ ಭಾರತೇನ ಪ್ರಥಮಂ ಕಂದುಕ ಕ್ಷೇಪಣಂ ಸ್ವೀಕೃತಂ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋ ಷಡ್ ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ಗಮನಾತ್ ಪ್ರಾಕ್ ಪ್ರದತ್ತೆ ಏಕಸ್ಮಿನ್ ವಕ್ತವ್ಯೆ ತೇನ ಪ್ರೋಕ್ತಂ ಯತ್ ಭಾರತಸ್ಯ ರಣನೀತಿಕ ದೃಷ್ಟಿಕೋಣೆ ಫ್ರಾನ್ಸ್ ದೇಶಸ್ಯ ವಿಶಿಷ್ಟ ಸ್ಥಾನಂ ವರ್ತತೆ. ತೇನೋಕ್ತಂ ಯತ್ ಅಸ್ಯಾಃ ಯಾತ್ರಾಯಾಃ ಮುಖ್ಯ ಲಕ್ಷ್ಯಂ ಭಾರತ ಫ್ರಾನ್ಸ್ ದೇಶಯೋ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನಾಂ ಸುದೃಢೀಕರಣಂ ಇತ್ಯಸ್ತಿ. ಭಾರತೀಯ ಸಮಯಾನುಸಾರಂ ರಾತ್ರೌ ಸಾರ್ಧದಶವಾದನೆ ಪ್ರಧಾನಮಂತ್ರಿ ಫ್ರಾನ್ಸ್ ದೇಶಸ್ಯ ನೀಸ ನಗರಂ ಪ್ರಾಪ್ಸ್ಯತಿ. ಪ್ರಧಾನಮಂತ್ರಿಣಃ ಆಗಮನಾತ್ ಪೂರ್ವಮೇವ ನೀಸ ನಗರೆ ಸ್ಥಿತೈಃ ಪ್ರವಾಸಿ ಭಾರತೀಯ ಸಮುದಾಯಸ್ಯ ಸದಸ್ಯೈಃ ನವೋದ್ಯೋಗ ಸಂಸ್ಥಾಪಕೈಃ ಉದ್ಯೋಗಪತಿಭಿಶ್ಚ ಮಹಾನ್ ಉತ್ಸಾಹಃ ಪ್ರದರ್ಶಿತಃ. ಅತ್ರಾಶಾಸ್ಯತೆ ಯತ್ ಇಯಂ ಯಾತ್ರಾ ಯುರೋಪೇನ ಸಹ ಭಾರತಸ್ಯ ಸಂಬಂಧಾನ್ ದೃಢೀಕರಿಷ್ಯತಿ. ಅಸ್ಮಾಕಂ ವಾರ್ತಾಹರೇಣ ಸೂಚಿತಂ ಯತ್ ಪ್ರಧಾನಮಂತ್ರಿಣಃ ಸ್ವಾಗತೀಕರ್ತುಂ ತತ್ರ ಮಹತ್ಯಃ ಸಜ್ಜಾಃ ವಿಹಿತಾಃ. ಪ್ರವಾಸಿ ಭಾರತೀಯಾಶ್ಚ ಪ್ರಧಾನಮಂತ್ರಿಣಾ ಸಹ ಸಂವಾದಂ ಕರ್ತುಂ ಉತ್ಸುಕಾಃ ಸಂತಿ. ಅದ್ಯತ್ವೇ ಪ್ರಾಯಃ 10,000 ಭಾರತೀಯ ಛಾತ್ರಾಃ ಫ್ರಾನ್ಸ್ ದೇಶೇ ಅಧ್ಯಯನರತಾಃ ಸಂತಿ. ಸಹೈವ ಉಭಾವಪಿ ದೇಶೌ 30,000-2,000 ಪರ್ಯಂತಂ ಏತಾಂ ಸಂಖ್ಯಾಂ 30,000 ಯಾವತ್ ಪ್ರಾಪಯಿತುಂ ಕಾರ್ಯರತೌ ವರ್ತೇತೆ. ಫ್ರಾನ್ಸ್ ದೇಶೇನ 18 35 ಪರ್ಯಂತಾನಾಂ ಆಯುವರ್ಗೀಯಾಣಾಂ ಕೃತೆ ಪಂಚವರ್ಷೀಯ ಶೆಂಗೆನ್ ವೀಸಾ ಸಹೈವ ದ್ವಿವರ್ಷೀಯ ಶಿಕ್ಷಾಪರಕ ಕಾರ್ಯಾನುಮತಿಃ ಏವಮೇವ ಯುವಾ ವ್ಯಾವಸಾಯಿಕ ಯೋಜನಾಯಾಶ್ಚ ನವೀನ ದ್ವಾರಾಣಿ ಉದ್ಘಾಟಿತಾನಿ. ಆಕಾಶವಾಣ್ಯಾ ಸಹ ಸಂವಾದ್ಯ ಫ್ರಾನ್ಸ್ ದೇಶೆ ನಿಯುಕ್ತಃ ಭಾರತಸ್ಯ ರಾಜದೂತಃ ಶ್ರೀ ಸಂಜೀವ್ ಸಾಂಗ್ಲಾ ಇತ್ಯಸೌ ಸಬಲಂ ಪ್ರೋಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ಇಯಂ ಯಾತ್ರಾ ಉಭಯ ದೇಶಯೋಃ ಜನಾನಾಂ ಪಾರಸ್ಪರಿಕ ಸಂಬಂಧಾನ್ ದೃಢಯಿಷ್ಯತಿ. ಅತ್ರಾಂತರೆ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ತಸ್ಯ ಇಯಂ ಐತಿಹಾಸಿಕ ಸ್ಲೋವಾಕಿಯಾ ಯಾತ್ರಾ ದ್ವಿಪಕ್ಷೀಯ ಸಂಬಂಧಾನ್ ಪ್ರಬಲೀಕರಿಷ್ಯತಿ. ಯಾತ್ರಾವಧೌ ಪ್ರಧಾನಮಂತ್ರಿ ಸ್ಲೋವಾಕಿಯಾ ದೇಶಸ್ಯ ನೇತೃಭಿಃ ಸಹ ಪ್ರಮುಖ ಕ್ಷೇತ್ರೇಷು ಸಹಯೋಗಂ ವರ್ಧಯಿತುಂ ಉಚ್ಚಸ್ತರೀಯ ಚರ್ಚಾಮಪಿ ವಿಧಾಸ್ಯತಿ. ಸ್ಲೋವಾಕಿಯಾ ಯಾತ್ರಾಂ ಪರಿಸಮಾಪ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸ್ಯ ಮಾಸಸ್ಯ 16-17 ಚ ದಿನಾಂಕೆ ಆಯೋಜ್ಯಮಾನೆ G7 ಶಿಖರ ಸಮ್ಮೇಳನೆ ಭಾಗಂ ಗ್ರಹೀತುಂ ಪುನಃ ಫ್ರಾನ್ಸ್ ದೇಶಂ ಗಮಿಷ್ಯತಿ. ಪ್ರಧಾನಮಂತ್ರಿಣಾ ಸ್ಪಷ್ಟೀಕೃತಂ ಯತ್ G7 ಸಮ್ಮೇಳನೆ ಭಾರತಸ್ಯ ಇಯಂ ಉಪಸ್ಥಿತಿಃ ವೈಶ್ವಿಕ ಪಟಲೆ ದೇಶಸ್ಯ ವರ್ಧಮಾನಂ ಗೌರವಂ ತಥಾ ಚ ಅನ್ಯ ದೇಶಾನಾಂ ಭಾರತಮಾಲಕ್ಷ್ಯ ದೃಢ ವಿಶ್ವಾಸಂ ಪ್ರದರ್ಶಯತಿ. ತೇನ ಏತದಪಿ ಪ್ರೋಕ್ತಂ ಯತ್ ಭಾರತಂ ನಿರಂತರಂ ಅಷ್ಟಮವಾರಂ G7 ಸಮ್ಮೇಳನೆ ಆಮಂತ್ರಿತಂ. ಅಂತತಃ ಪ್ರಧಾನಮಂತ್ರಿ ಜೂನ್ ಮಾಸಸ್ಯ 8 ದಿನಾಂಕೆ ಪೇರಿಸ್ ನಗರೆ ಸ್ವಯಾತ್ರಾಂ ಸಮಾಪಯಿಷ್ಯತಿ. ಯತ್ರ ಸಹ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನಾ ಇಮ್ಯಾನುಯೆಲ್ ಮೆಕ್ರಾನ್ ಇತ್ಯಮುನಾ ಸಹ ವಿವಾಟೆಕ್ 26,000-2,000 ಭಾಗಂ ಭಜಿಷ್ಯತಿ. ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಜನಸಂಖ್ಯಾ ಪರಿವರ್ತನಮಧಿಕೃತ್ಯ ಸಭಾಯಾಃ ಅಧ್ಯಕ್ಷತಾಂ ಅಕರೋತ್. ಅಪಿ ಚ ಜನಸಂಖ್ಯಾ ಆಯೋಗಂ ನಿರ್ದಿಷ್ಟವಾನ್ ಯತ್ ಸೀಮವರ್ತಿ ಜನಪದೇಷು ಜನಸಂಖ್ಯಾಯಾಃ ಪರಿವರ್ತನ ವಿಷಯೆ ಅಧ್ಯಯನಂ ಕುರ್ಯಾದಿತಿ. ಸಭಾಯಾಂ ಶ್ರೀ ಶಾಹ ಆಯೋಗಂ ಪರಿಸ್ಥಿತೇಃ ಸಮೀಕ್ಷಾರ್ಥಂ ಆದೇಶಂ ಪ್ರದತ್ತವಾನ್. ವಿಗತ ಮಾಸೆ ಕೇಂದ್ರ ಪ್ರಶಾಸನೇನ

0: ವಾರಿಯರ್ಸ್. ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್.

0: ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನೀವು ಕೇಳ್ತಾ ಇದೀರಾ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:31:40 ಸೆಕೆಂಡ್ಗಳು. ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

ಜೀವನದಲ್ಲಿ ಯಾವಾಗಲೂ ನಾವು ಎಷ್ಟೋ ಕಷ್ಟಗಳು, ಎಷ್ಟೋ ನಷ್ಟಗಳು, ಏನೋ ಒತ್ತಡ, ಏನೋ ಕೆಲಸಗಳಲ್ಲಿ ತಲ್ಲೀನರಾಗ್ಬಿಟ್ಟಿರ್ತೇವೆ. ಆದ್ರೆ ಜೀವನದ ಸಣ್ಣ ಪುಟ್ಟ ಸಂತೋಷಗಳ ಬಗ್ಗೆ ಮರೆತು

ಹೌದು, ಜೀವನದ ಸಣ್ಣ ಪುಟ್ಟ ವಿಷಯಗಳನ್ನ ಸಂಭ್ರಮಿಸೋದು ಖುಷಿಯ ಬದುಕಿಗೆ ಅತ್ಯಗತ್ಯ. ಇದನ್ನೇ ಜೀವನದ ಅತಿ ದೊಡ್ಡ ಸಾಧನೆ ಅಂತ ಅನ್ಕೊಳ್ಬಹುದು. ಜೀವನದಲ್ಲಿ ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನ ಸಂಭ್ರಮಿಸೋದ್ರಿಂದ ಖುಷಿಯ ಬದುಕು ನಮ್ದಾಗುತ್ತೆ.

ನಾವು ಒಂದು ಸಣ್ಣ ಸಣ್ಣ ಸಾಧನೆಗಳನ್ನ ಮಾಡಿದಾಗ್ಲೂ ಅದನ್ನ ಸಂಭ್ರಮಿಸಿ ಅದರ ಹೆಜ್ಜೆಗಳನ್ನ ಗುರುತಿಸಿ ಅದರಿಂದ ಖುಷಿ ಪಡೋದ್ರಿಂದ ಮತ್ತಷ್ಟು ಸಾಧನೆಗೆ ಪ್ರೇರಣೆ ಸಿಗುತ್ತೆ. ನಾವು ನಮ್ಮ ಖುಷಿಗಳನ್ನ, ನಮ್ಮ ಸಂತೋಷಗಳನ್ನ, ನಮ್ಮ ಸಣ್ಣ ಪುಟ್ಟ ಕ್ಷಣಗಳನ್ನ ಸಂಭ್ರಮಿಸೋದ್ರಿಂದ ನಮ್ಮ ನೆನಪುಗಳಲ್ಲಿ ಒಂದಷ್ಟು ವಿಷಯಗಳು ತುಂಬುತ್ತೆ. ಅಂತಹ ಸಣ್ಣ ಕ್ಷಣಗಳೇ ಜೀವನದ ಸುಂದರ ನೆನಪುಗಳ.

ಹೆಚ್ಚು ಹೆಚ್ಚು ನಗು, ಹೆಚ್ಚು ಹೆಚ್ಚು ಸಂಭ್ರಮ, ಹೆಚ್ಚು ಹೆಚ್ಚು ಸಂತೋಷದಿಂದ ಸಣ್ಣ ವಿಷಯಗಳಲ್ಲಿ ಸಂಭ್ರಮವನ್ನ ಕಂಡುಕೊಳ್ಳೋದು ಜೀವನದಲ್ಲಿ ಒಂದು ವಿಶೇಷವಾದ, ವಿಶಿಷ್ಟವಾದ, ಸಕಾರಾತ್ಮಕ ದೃಷ್ಟಿಕೋನವನ್ನು ಕೂಡ ಬೆಳೆಸುತ್ತೆ.

ಬೆಳಗ್ಗೆ ಬೇಗ ಎದ್ದು ಸೂರ್ಯನನ್ನು ನೋಡಿ ಸಂತೋಷ ಪಡೋದು, ಇಷ್ಟವಾದ ಊಟವನ್ನ ತಿನಿಸನ್ನ ಸವಿದು ಖುಷಿ ಪಡೋದು, ಹಳೆಯ ಫ್ರೆಂಡ್ಸ್ನ ಭೇಟಿ ಮಾಡಿ ಹರಟೆ ಕೊಡೋದು, ಖುಷಿ ಪಡೋದು, ನಮ್ಮ ಜೊತೆಯಲ್ಲಿ ನಮ್ಮ ಸುತ್ತಮುತ್ತಲಿನವರ ಚಿಕ್ಕ ಪುಟ್ಟ ಸಾಧನೆಗಳನ್ನ ಗುರುತಿಸಿ ಸಂಭ್ರಮಿಸಿ ಖುಷಿ ಪಡೋದು, ಈ ಎಲ್ಲ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಂತೋಷವನ್ನ ಕಂಡುಕೊಳ್ಳೋದ್ರಿಂದ ಜೀವನ ಇನ್ನಷ್ಟು ಮತ್ತಷ್ಟು ಸುಂದರವಾಗಿರುತ್ತೆ.

0: ಮನಸ್ಸು.
1: ಸ್ನೇಹಿತರೆ, ಇದುವರೆಗೂ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನ ಕೇಳಿದ್ರಿ. ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನ ತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ.ಎಂ.ಆರ್. ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾ ಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ನೆಪ್ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 MHz ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:51:23. ಮುಸ್ಸಂಜೆ ಹೊತ್ತಲ್ಲಿ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜೆ ಕುಸುಮ. ಮಧುರವಾದ ಹಾಡುಗಳನ್ನೇನೋ ಕೇಳ್ತೀವಿ ಸರಿ, ಆದರೆ ವಿಷಯ ಏನು ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಾಲ್ಯದಲ್ಲಿ ಮಕ್ಕಳ ಪಾಲಿನ ಪ್ರಪಂಚ ಅಂದರೆ ಗೊಂಬೆಗಳು. ಕಾಲ್ಪನಿಕ ಲೋಕವನ್ನು ಸೃಷ್ಟಿ ಮಾಡ್ತಾ ಇದ್ದಿದ್ದು ಗೊಂಬೆಗಳು. ಆ ಗೊಂಬೆಗಳಿಗೂ ಸಹ ಒಂದು ದಿನ ಮೀಸಲಾಗಿದೆ. ಗೊಂಬೆಗಳನ್ನ ಸೆಲೆಬ್ರೇಟ್ ಮಾಡೋ ಅಂಥ ದಿನ ಇಂದು. ಪ್ರತಿ ವರ್ಷ June 13 ವರ್ಲ್ಡ್ ಡಾಲ್ ಡೇ, ವಿಶ್ವ ಗೊಂಬೆ ದಿನ ಅಂತ ಆಚರಿಸಲಾಗುತ್ತೆ. ಸೊ ಈ ದಿನದ ಆಚರಣೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು ಏನಂತ ಅಂದರೆ ನಿಮ್ಮ ಹತ್ರ ಬಾಲ್ಯದಲ್ಲಿದ್ದಂಥ ಗೊಂಬೆಗಳ ಕಲೆಕ್ಷನ್ ಬಗ್ಗೆ, ಹಾಗೆ ನಿಮ್ಮ ಮೆಚ್ಚಿನ ಗೊಂಬೆಗಳ ಜೊತೆಗಿನ ಆಟದ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9409901013. ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ ವಿಶ್ವ ಗೊಂಬೆ ದಿನ, ವರ್ಲ್ಡ್ ಡಾಲ್ ಡೇ. ಈ ದಿನದ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ತಾ ಸಾಗೋಣ. ಈಗ ಬೊಂಬೆ ಹೇಳುತ್ತೈತೆ ಸೂಪರ್ ಹಿಟ್ ಗೀತೆ ಮೂಡಿ ಬರ್ತಾ ಇದೆ ರಾಜಕುಮಾರ ಚಿತ್ರದಿಂದ.

ಜೂನ್ 13ನೇ ತಾರೀಕು ವಿಶ್ವ ಗೊಂಬೆ ದಿನ, ವರ್ಲ್ಡ್ ಡಾಲ್ ಡೇ ಅಂತ ಆಗ್ಲೇ ಹೇಳ್ತಾ ಇದ್ದೆ. ಇನ್ನು ಈ ದಿನದ ಮಾಹಿತಿಯನ್ನ ತಿಳ್ಕೊಳ್ತಾ ಸಾಗೋಣ ಅಂತ ಸಹ ಹೇಳಿದ್ದೆ. ವಿಶ್ವ ಗೊಂಬೆ ದಿನದ ಹಿಸ್ಟ್ರಿಯನ್ನ ನೋಡೋದಾದ್ರೆ 1986 ಮಿಲ್ಡ್ರೆಡ್ ಸೀಲಿ ವಿಶ್ವ ಗೊಂಬೆ ದಿನವನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಗೊಂಬೆಗಳನ್ನ ಬರೀ ಆಟಿಕೆಗಳು ಅಂತ ನೋಡೋದಕ್ಕಿಂತ ಅದನ್ನ ಟಾಯ್ಸ್ಗಿಂತ ಹೆಚ್ಚಿನದಾಗಿ ಗುರುತಿಸಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ದಿನದ ಆಚರಣೆ ಆರಂಭ ಆಯಿತು. ಅಂದರೆ ಗೊಂಬೆಗಳನ್ನ ನೋಡಿದಾಗ ನಮಗೇನನ್ಸುತ್ತೆ, ಖುಷಿ ಆಗುತ್ತಲ್ವಾ? ಅದನ್ನು ಮಕ್ಕಳಿಗೆ ಗಿಫ್ಟಾಗಿ ಕೊಡೋವಾಗ ಪ್ರೀತಿಯಿಂದ ಕೊಡ್ತೀವಿ. ಅದನ್ನು ರಿಸೀವ್ ಮಾಡಿಕೊಂಡ ನಂತರ ಮಕ್ಕಳು ಸಂತೋಷದಿಂದ ಆ ಗೊಂಬೆಗಳ ಜೊತೆ ಆಟ ಆಡ್ತಾರೆ. ಸೊ ಸಂತೋಷ ಮತ್ತು ಪ್ರೀತಿ ಅನ್ನೋ ಯೂನಿವರ್ಸಲ್ ಮೆಸೇಜ್ನ ಮತ್ತೊಬ್ಬರಿಗೆ ಕೊಡೋ ಮೂಲಕ, ಗಿಫ್ಟ್ ಮಾಡೋ ಮೂಲಕ ಕ್ಯಾರಿ ಮಾಡುವಂತಹ ಎಬಿಲಿಟಿ ಗೊಂಬೆಗಳಿಗಿದೆ. ಸೊ ಇಂತಹ ಒಂದು ಮಹತ್ವವನ್ನು ಗುರುತಿಸಿ ವಿಶ್ವ ಗೊಂಬೆ ದಿನದ ಆಚರಣೆಯನ್ನು ಮಾಡಲಾಗ್ತಾ ಇದೆ. 1986 ಈ ದಿನದ ಆಚರಣೆ, ಅಂದರೆ ವಿಶ್ವ ಗೊಂಬೆ ದಿನದ ಆಚರಣೆಯೇನೋ ಆರಂಭ ಆಯಿತು. ಅದಾದ ನಂತರ ವರ್ಷಗಳು ಕಳೀತಾ ಇದ್ದ ಹಾಗೆ ಗೊಂಬೆಗಳ ಇತಿಹಾಸ ಹಾಗೆ ಅದರ ಕಲಾತ್ಮಕತೆಗೆ ರಿಲೇಟ್ ಆಗಿರುವಂತಹ ಗೊಂಬೆಗಳ ಕಲೆಕ್ಷನ್ ಆಗಿರಬಹುದು, ಹಾಗೆ ಗೊಂಬೆಗಳನ್ನ ಕಲೆಕ್ಟ್ ಮಾಡುವಂಥ ಎಜುಕೇಷ್ನಲ್ ಆ್ಯಕ್ಟಿವಿಟೀಸ್ನ ಎನ್ಕರೇಜ್ ಮಾಡುವಂತಹ ಡಾಲ್ ಆರ್ಗನೈಸೇಷನ್ಗಳು, ಹಾಗೆ ಯುನೈಟೆಡ್ ಫೆಡರೇಷನ್ ಆಫ್ ಡಾಲ್ ಕ್ಲಬ್ಸ್ ಇವೆಲ್ಲವೂ ಸೇರಿ ಡಾಲ್ ಕನೆಕ್ಷನ್, ಅಂದರೆ ಒಂದಷ್ಟು ಗೊಂಬೆಗಳ ಸಂಗ್ರಹಣೆ ಮಾಡೋದಾಗಿರಬಹುದು, ಹಾಗೆ ಗೊಂಬೆಗಳ ಆ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ ಕಲಾತ್ಮಕತೆಗೆ ಹೆಸರುವಾಸಿಯಾಗಿರುವಂತಹ ಗೊಂಬೆಗಳನ್ನ ಕಲೆಕ್ಟ್ ಮಾಡಿ ಅದರ ಬಗ್ಗೆ ಜನರಿಗೆ ತಿಳಿಸೋವಂಥದ್ದಾಗಿರಬಹುದು, ಹಾಗೆ ಕೆಲವು ಶೈಕ್ಷಣಿಕ ಚಟುವಟಿಕೆಗಳನ್ನ ಆರಂಭಿಸೋದಾಗಿರ್ಬೋದು, ಇವೆಲ್ಲವನ್ನು ಈ ಡಾಲ್ ಆರ್ಗನೈಸೇಷನ್ಗಳು ಹಾಗೆ ಯುನೈಟೆಡ್ ಫೆಡರೇಷನ್ ಆಫ್ ಡಾಲ್ ಕ್ಲಬ್ಸ್ ಪ್ರಮೋಟ್ ಮಾಡ್ತಾ ಬರೆದಿದೆ. ವಿಶ್ವ ಗೊಂಬೆ ದಿನದ ಬಗ್ಗೆ ಮತ್ತಷ್ಟು ಮಾತು ಮುಂದುವರಿಯುತ್ತೆ ಗೆಳೆಯ ಚಿತ್ರದ ಈ ಹಾಡಿನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶ್ವ ಗೊಂಬೆ ದಿನ ಇಂದು ಜೂನ್ 13 ತಾರೀಕು. ಹಾಗಾಗಿ ಈ ದಿನದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಪ್ರತಿ ವರ್ಷ ಜೂನ್ 13 ತಾರೀಕು ವಿಶ್ವ ಗೊಂಬೆ ದಿನ ಆಗಿರೋದ್ರಿಂದ ಯಾಕೆ ಈ ಒಂದು ಆಚರಣೆಯನ್ನು ಆರಂಭ ಮಾಡಿದ್ರು, ಏನು, ಯಾರು ಮಾಡಿದ್ರು ಅಂತ ಕೂಡ ತಿಳ್ಕೊಂಡ್ವಿ. ಹಾಗೆ ಗೊಂಬೆಗಳು ಬರೀ ಆಟಿಕೆಗಳಲ್ಲ, ಆಟಿಕೆಗಳಾದರೂ ಸಹ ಅದರ ಜೊತೆ ಮಕ್ಕಳಿಗೊಂದು ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ. ಗೊಂಬೆಗಳಿಗೆ ಹೆಸರಿಡ್ತಾರೆ, ಆ ಗೊಂಬೆಗಳ ಜೊತೆಗೆ ಆಟ ಆಡ್ತಾರೆ, ಬೇರೆ ಬೇರೆ ಡ್ರೆಸ್ಗಳನ್ನ ಹಾಕಿ ಖುಷಿ ಪಡ್ತಾರೆ, ಹಾಗೆ ಗೊಂಬೆಗಳ ಜೊತೆ ಮಾತಾಡ್ತಾರೆ. ಯಾವಾಗಲೂ ಗೊಂಬೆಗಳನ್ನ ತಮ್ಮ ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ. ಆಟ ಆಡದ ಮೇಲೂ ಸಹ ಅದನ್ನು ವಾಪಸ್ ಅದೇ ಜಾಗದಲ್ಲಿ ತೊಗೊಂಡು ಹೋಗಿಡದೆ ತಮ್ಮ ಜೊತೆನೇ ಇಟ್ಕೊಂಡಿರ್ತಾರೆ. ಹಾಗೆ ಎಲ್ಲೇ ಹೋದ್ರೂ ಗೊಂಬೆಗಳನ್ನ ತೊಗೊಂಡು ಹೋಗ್ತಿರ್ತಾರೆ, ಮಲಗೋವಾಗಲೂ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಿರ್ತಾರೆ. ಸೊ ಪುಟಾಣಿಗಳಿಗೆ ಗೊಂಬೆಗಳ ಅದರ ಜೊತೆ, ಅಂದರೆ ಪುಟಾಣಿಗಳು ಎಷ್ಟು ಕನೆಕ್ಟ್ ಆಗಿರ್ತಾರೆ ಅಂದರೆ, ಗೊಂಬೆಗಳು ಅವರ ಜೊತೆ ಇದ್ದರೆ ಸಾಕು, ತಮ್ಮ ಪಾಡಿಗೆ ತಾವು ಆಟ ಆಡ್ಕೊಳ್ತಾ ತಮ್ಮದೇ ಕಲ್ಪನಾ ಲೋಕದಲ್ಲಿ ಅವರು ಕಳೆದು ಹೋಗಿರ್ತಾರೆ. ಸೊ ಮಕ್ಕಳು ತಮ್ಮ ಚೈಲ್ಡ್ಹುಡ್ ಡೇಸ್ನಲ್ಲಿ ಅತಿ ಹೆಚ್ಚಾಗಿ ಸಮಯವನ್ನು ಕಳೆಯೋದೇ ಗೊಂಬೆಗಳ ಜೊತೆಗೆ. ಅದರಲ್ಲೂ ಸ್ಕೂಲ್ಗೆ ಸೇರೋದಕ್ಕೆ ಮುಂಚೆ ಮನೆಯಲ್ಲಿ ಗೊಂಬೆಗಳ ಜೊತೆ ಆಟ ಆಡೋದೇ ಮಕ್ಕಳಿಗೆ ಒಂಥರ ಮನರಂಜನೆ ಅಂತ ಹೇಳಬಹುದು. ಹಾಗೆ ಅದೇ ಅವರ ಫೇವ್ರೈಟ್ ಟೈಮ್ ಸಹ ಆಗಿರುತ್ತೆ. ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಗೊಂಬೆಗಳ ಜೊತೆ ಆಟದ ಸಮಯ ಸ್ವಲ್ಪ ಕಡಿಮೆ ಆಗುತ್ತೆ. ಏನೇ ಆದರೂ ಪ್ರತಿ ಮಗುವಿನ ಬಾಲ್ಯವನ್ನು ಚಂದಗಾಣಿಸೋದು ಗೊಂಬೆಗಳು. ನೀವು ಕೂಡ ತಿಳಿಸಬಹುದು ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಜೊತೆ ಇದ್ದಂಥ ಗೊಂಬೆಗಳ ಕಲೆಕ್ಷನ್ ಬಗ್ಗೆ, ಹಾಗೆಯೇ ನೀವು ಗೊಂಬೆಗಳ ಜೊತೆ ಆಟ ಆಡ್ತಾ ಇದ್ದಂಥ ಸಮಯದ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದು. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗಾಗಲೇ ಒಂದಷ್ಟು ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕ್ರಾಂತಿ ಸಿನಿಮಾದ ಈ ಹಾಡಿನ ನಂತರ ನೋಡ್ತೀನಿ.

ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ ಅಂತ ಮಕ್ಕಳು ಆಡ್ತಾ ಇದ್ದಂಥ ಸಮಯವನ್ನು, ಆಟ ಆಡ್ತಾ ಇದ್ದಂಥ ಸಮಯವನ್ನು ನೆನಪಿಸ್ಕೊಂಡು ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ನಂಬರ್ ನಿಮಗೆ 4523. ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ, ಆದರೆ ಇವರು ಗೊಂಬೆಗಳ ಕಲೆಕ್ಷನ್ ಈಗಲೂ ಸಹ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವ್ರು ಹೇಳ್ತಾ ಇರೋದಾದರೆ, ಗೊಂಬೆಗಳ ಜೊತೆ ಆಟ ಆಡ್ತಾ ಇದ್ದಂಥ ಸಮಯವನ್ನು ನಾನು ಈಗಲೂ ನೆನಪು ಮಾಡ್ಕೊಳ್ತೀನಿ, ಹಾಗೆ ಗೊಂಬೆಗಳ ಕಲೆಕ್ಷನ್ ನಮ್ಮ ಮನೆಯ ಅಟ್ಟದ ಮೇಲೆ ಈಗಲೂ ಸಹ ಇದೆ ಅಂತ ತಿಳಿಸಿದ್ದಾರೆ. ಹಾಗೇ ಮತ್ತಾರ ಸಂದೇಶ ಇದು ನಂಬರ್ ನಿಮಗೆ 4523. ಗೊಂಬೆಗಳಲ್ಲಿ ನನಗೆ ತುಂಬ ಇಷ್ಟವಾದಂತಹ ಗೊಂಬೆ ಅಂದರೆ ಟೆಡ್ಡಿ ಬೇರ್ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆಯೇ ಆ ಟೆಡ್ಡಿ ಬೇರ್ನ ಒಂದು ಫೋಟೋ ಕೂಡ ಇವರು ಕಳಿಸಿದ್ದಾರೆ. ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ. ಹಾಗೆ ನಮಸ್ತೆ, ಸಂಜೆಯ ಬಾನಿನಲ್ಲಿ ಸುಮಧುರವಾದ ವಾತಾವರಣದಲ್ಲಿ ತಂಪಾದ ಹಾಡನ್ನು ಪ್ರಸಾರಿಸುತ್ತಿರುವ ನಿಮಗೆ ಧನ್ಯವಾದಗಳು ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್ ಅವರ ಸಂದೇಶ ಬಂದಿದೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 4543 ಇವರ ಸಂದೇಶ ಬಂದಿದೆ. ಗೊಂಬೆಗಳು ನಮಗೂ ಸಹ ಇಷ್ಟ, ಹಾಗೆ ಆ ಗೊಂಬೆಗಳ ಕಲೆಕ್ಷನ್ ಇವತ್ತು ನಮ್ಮ ಮಕ್ಕಳು ಕೂಡ ಬಳಸ್ತಾ ಇದ್ದಾರೆ, ಅದೇ ಗೊಂಬೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ನೀವು ನಿಮ್ಮ ಹೆಸರನ್ನು ತಿಳಿಸಿ ಸ್ನೇಹಿತರೆ ನಿಮ್ಮ ಸಂದೇಶದಲ್ಲಿ. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ. ನೀವು ಕೂಡ ತಿಳಿಸಬಹುದು ನಿಮ್ಮ ಬಾಲ್ಯದ ದಿನಗಳ ಗೊಂಬೆಗಳ ಕಲೆಕ್ಷನ್ ಬಗ್ಗೆ. ಹಾಗೆ ಈಗಲೂ ಸಹ ನಿಮ್ಮ ಹತ್ರ ಗೊಂಬೆಗಳಿದ್ರೆ ಅದನ್ನು ಸಹ ನೀವು ತಿಳಿಸಬಹುದು. ಈಗಾಗಲೇ ಸಂದೇಶದ ಮೂಲಕ ಸ್ನೇಹಿತರು ತಿಳಿಸ್ತಾ ಇದ್ದಾರೆ, ನಮ್ಮ ಗೊಂಬೆಗಳನ್ನ ನಮ್ಮ ಮಕ್ಕಳು ಕೂಡ ಬಳಸ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ ಅಂತ. ಅಂತಹ ನೆನಪುಗಳನ್ನ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇನ್ನು ವಿಶ್ವ ಗೊಂಬೆ ದಿನದ ಪ್ರಯುಕ್ತ ಮತ್ತಷ್ಟು ಮಾತು ಮುಂದುವರಿಯುತ್ತೆ ರಂಗಿ ತರಂಗ ಸಿನಿಮಾದ ಈ ಹಾಡಿನ ನಂತರ.

0: ಈ ಸಂಜೆ ಏಕೆ ಜಾರುತ್ತಿದೆ ಅಂತ ಮಧುರವಾದ ಗೀತೆಯನ್ನ ಕೇಳಿದ್ವಿ. ವಿಶ್ವ ಗೊಂಬೆ ದಿನ ಇಂದು ಜೂನ್ 13 ತಾರೀಕು, ಹಾಗಾಗಿ ಗೊಂಬೆಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇನ್ನು ಗೊಂಬೆಗಳನ್ನ ಮಾಡೋದು ಹೇಗೆ ಅಂದ್ರೆ, ನೀವೆಲ್ಲರೂ ಗೊಂಬೆಗಳನ್ನ ನೋಡೇ ಇರ್ತೀರಾ, ಆಟ ಆಡೇ ಇರ್ತೀರಾ. ಗೊಂಬೆಗಳನ್ನ ವಿವಿಧ ಬಗೆಯ ಮೆಟೀರಿಯಲ್ಗಳನ್ನ ಬಳಸಿ ಮಾಡಲಾಗತ್ತೆ. ಸೊ ಅದರ ತಯಾರಿಗೆ ಅಂತ ಒಂದಷ್ಟು ವಸ್ತುಗಳನ್ನ ಬಳಕೆ ಮಾಡ್ತಾರೆ. ಅಂದರೆ ಮಾಡರ್ನ್ ಡಾಲ್ಸ್ ಅಥವಾ ಆಧುನಿಕ ಗೊಂಬೆಗಳಿಗೆ ಹೆಚ್ಚಾಗಿ ಬಳಕೆ ಮಾಡೋದು ಪ್ಲಾಸ್ಟಿಕ್, ವಿನೈಲ್, ಸಿಂಥೆಟಿಕ್ ಫೈಬರ್ಗಳನ್ನ ಯೂಸ್ ಮಾಡ್ತಾರೆ. ಹಾಗೆ ಟ್ರೆಡಿಷ್ನಲ್ ಅಥವಾ ಹಿಸ್ಟಾರಿಕ್ ಗೊಂಬೆಗಳಿಗೆ ನ್ಯಾಚುರಲ್ ಮೆಟೀರಿಯಲ್ಸ್ ಅಂದರೆ ವುಡ್ ಆಗಿರ್ಬೋದು, ಕ್ಲೇ, ಪೊರ್ಸಲಿನ್, ಹಾಗೆ ಬಟ್ಟೆಯನ್ನು ಸಹ ಬಳಕೆ ಮಾಡ್ತಾರೆ. ಇನ್ನು ಗೊಂಬೆಗಳಲ್ಲಿ ಒಂದಷ್ಟು ಟೈಪ್ಸ್ ಇದ್ದಾವೆ, ಒಂದಷ್ಟು ಬಗೆಗಳಿದೆ. ಮಾಡರ್ನ್ ಅಥವಾ ಮಾಸ್ ಪ್ರೊಡ್ಯೂಸ್ಡ್ ಡಾಲ್ಸ್, ಆ ರೀತಿಯ ಗೊಂಬೆಗಳು ಅಂದರೆ ತುಂಬ ಆಧುನಿಕವಾದಂತಹ ಗೊಂಬೆಗಳಾಗಿರ್ಬೋದು, ಹಾಗೆ ವಿಂಟೇಜ್ ಗೊಂಬೆಗಳು, ಹಾಗೆ ಟ್ರೆಡಿಷ್ನಲ್ ಫೋಕ್, ಹಾಗೆ ಹ್ಯಾಂಡ್ ಮೇಡ್ ಗೊಂಬೆಗಳು, ಇಷ್ಟೆಲ್ಲ ಥರದ ಗೊಂಬೆಗಳಿದ್ದಾವೆ. ಹಾಗೆ ವಿವಿಧ ವಸ್ತುಗಳನ್ನ ಬಳಸಿ ಗೊಂಬೆಗಳನ್ನ ತಯಾರು ಮಾಡೋದು, ಹಾಗಾಗಿ ಕ್ರಿಯೇಟಿವಿಟಿಗೆ, ಸೃಜನಶೀಲತೆಯನ್ನು ಬೇಡೋ ಅಂತಹ ಒಂದು ಡಾಲ್ ಮೇಕಿಂಗ್, ಈ ಒಂದು ಆರ್ಟ್ ಇದೆಯಲ್ಲ, ಇದು ಸೃಜನಶೀಲತೆಯನ್ನ ಬೇಡೋ ಅಂತಹ ಕ್ರಾಫ್ಟ್ ಅಥವಾ ಆರ್ಟ್ ಫಾರ್ಮ್ ಅಂತ ಹೇಳ್ಬೋದು. ಇನ್ನು ಗೊಂಬೆಗಳನ್ನ ನೋಡುವಾಗ ನಮ್ಗೆ ಅನ್ಸುತ್ತಲ್ವಾ ಎಷ್ಟು ಚೆನ್ನಾಗಿ ಈ ಗೊಂಬೆನ ತಯಾರು ಮಾಡಿದ್ದಾರೆ ಅಂತ. ಚಿಕ್ಕ ಚಿಕ್ಕ ಗೊಂಬೆಗಳು ಅಂದರೆ ಚಿಕ್ಕ ಚಿಕ್ಕ ಪುಟಾಣಿ ಮನುಷ್ಯರ ಹಾಗೆ ಕಾಣಿಸುವಂಥ ಮಿನಿಯೇಚರ್ ಗೊಂಬೆಗಳು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಗೊಂಬೆಗಳನ್ನ ನೋಡಿದಾಗ ಇಷ್ಟು ಖುಷಿ ಅನಿಸುತ್ತಲ್ವ. ಈ ಗೊಂಬೆಗಳನ್ನ ತಯಾರು ಮಾಡೋದಕ್ಕೂ ಸಹ ಕೌಶಲ್ಯ ಬೇಕಾಗತ್ತೆ, ಸ್ಕಿಲ್ಸ್ ಬೇಕಾಗತ್ತೆ, ಹಾಗೆ ಸಾಕಷ್ಟು ಸಮಯ ಸಹ ತಗೊಳತ್ತೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ನಾನು ತುಂಬ ಚಿಕ್ಕವನು ಅಂದರೆ ಬಾಲ್ಯದಲ್ಲಿ ಅಂಬೆಗಾಲು ಇಡುತ್ತಿರುವಾಗ ನಮ್ಮ ತಾಯಿಯವರು ಅಲ್ಲಿನ ಹಳ್ಳಿ ಸಂತೆಯಲ್ಲಿ ಪುಟಾಣಿ ಮಗು ಥರ ಇರುವ ಬೊಂಬೆ, ನಾಯಿ ಮರಿ, ಬೊಂಬೆ ಹಾಗೂ ಆನೆ ತರಹ ಬೊಂಬೆಗಳನ್ನ ನನಗೆ ತಂದು ಕೊಡ್ತಾ ಇದ್ರು. ನಾನು ಬೊಂಬೆ ಜೊತೆ ಆಟವಾಡುವ ಒಂದು ತರಹದ ಪಕ್ಷಿ ಕೂಗುವಂತೆ ಮತ್ತು ನಾಯಿ ಮರಿಗಳು ಹೋಗುವಂತೆ ಶಬ್ದ ಬರ್ತಾ ಇತ್ತು. ನಾನು ಆರಂಭದಲ್ಲಿ ಹೆದರಿ ಆ ಬೊಂಬೆಗಳನ್ನೇ ಮುಟ್ತಾ ಇರಲಿಲ್ಲ. ಈಗ ನಮ್ಮ ಅಂದಿನ ಬಾಲ್ಯದ ಬೊಂಬೆ ಆಟದ ಬಗ್ಗೆ ನೆನೆಸ್ಕೊಂಡು ನಗು ಬರ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆಯಿಂದ. ಹಾಗೆ ಸಾಗರ್ ಅವರ ಸಂದೇಶ ಬಂದಿದೆ ಬೆಂಗಳೂರಿನಿಂದ. ಇವ್ರು ಹೇಳ್ತಾ ಇದ್ದಾರೆ, ಟೆಡ್ಡಿ ಬೇರ್ ಗೊಂಬೆ ನಾನು ನನ್ನ ಅಕ್ಕನ ಮಗಳಿಗೆ ಹೆಚ್ಚು ಕೊಡ್ತೀನಿ ಮೇಡಮ್ ಅಂತ. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಳ್ಳೆಯ ಹಾಡುಗಳು ಮೂಡಿ ಬರ್ತಾವೆ, ಪ್ರಸಾರ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದ ಅಂತ ಶಿವಲಿಂಗಪ್ಪ ಕಾವ್ಲಿ, ಮನೋಜ ಕಾವ್ಲಿ, ಸಮರ್ಥ ಕಾವ್ಲಿ, ಮಂಜುಳಾ ಕಾವ್ಲಿ ಹಾಗೂ ಇತರರು ಇಳಕಲ್ ಡಿಸ್ಟ್ರಿಕ್ಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ HL ಬಸವರಾಜು, ಪುಟ್ಟೇಗೆರೆ, ಹೊಸಹಳ್ಳಿ, ಮಾಡಾಳು, ಅಂಚೆ, ಅರಸೀಕೆರೆಯಿಂದ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಬೆಂಕಿ ಪೊಟ್ಟಣದಲ್ಲಿರುವಂಥ ಮಾಡಿದಂಥ ಲಾರಿ ಹಾಗೂ ಮೂರು ಚಕ್ರದ ನೂಕುವ ಗಾಡಿ, ಹಾಗೆ ಎರೆ ಮಣ್ಣಿನಲ್ಲಿ ಮಾಡಿದಂಥ ಟ್ರ್ಯಾಕ್ಟರ್ನಲ್ಲಿ ಶನಿವಾರ ಭಾನುವಾರ ಬಂದ ಕೂಡಲೇ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಆಟ ಆಟ ಆಟ, ಆಗ ತುಂಬ ಬಹಳ ಇಷ್ಟ ಆಗ್ತಾ ಇತ್ತು ನನಗೆ ಆ ದಿನಗಳು ಅಂತ ಹೇಳ್ತಾ ಇದ್ದಾರೆ. ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಸಹ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಈಗ ಶಿವಲಿಂಗ ಸಿನಿಮಾದ ಬೊಂಬೆ ಬೊಂಬೆ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.
1: ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕೆಷ್ಟು ಆತಂಕವೇ?

ವಿಶ್ವ ಗೊಂಬೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಸಂದೇಶಗಳು ಬರ್ತಾ ಇವೆ. ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸಣ್ಣ ವಯಸ್ಸಿನಲ್ಲಿ ಉಪಯೋಗಿಸಿದ ಆಟಿಕೆಗಳು ನಾವು ಬೆಳೆದ ಮೇಲೆ ಅವು ನಮ್ಮ ಬಾಲ್ಯದ ನೆನಪುಗಳನ್ನ ಹೆಚ್ಚು ಮಾಡುತ್ತವೆ. ನಾನು ಆಡಿದ ಆಟ ಸಾಮಾನುಗಳು ಇನ್ನೂ ನನ್ನ ಬಳಿ ಇವೆ. ಸಾಫ್ಟ್ ಟಾಯ್ಸ್, ಮರದ ಆಟ ಸಾಮಾನುಗಳು, ಹಾಗೆ ಈಗ ಆ ಎಲ್ಲ ಆಟ ಸಾಮಾನುಗಳು ಶೋಕೇಸ್ನಲ್ಲಿ ಇವೆ. ಮಕ್ಕಳಿದ್ದಾಗ ಆಟವಾಡಿ ಹಾಳು ಮಾಡದೆ ಇನ್ನೂ ಚೆನ್ನಾಗಿರೋದು ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ಆ ಗೊಂಬೆಗಳನ್ನ ಈಗಲೂ ಸಹ ನಮ್ಮ ಜೊತೆಲಿ ಇಟ್ಕೊಂಡಿದ್ರೆ ಖುಷಿ ಅನಿಸುತ್ತೆ. ಆಗ ನಾವು ಆಟ ಆಡ್ತಾ ಇದ್ವಿ, ಹಾಳು ಮಾಡದೇ ಇರೋದ್ರಿಂದ ಈಗ ಅದು ನಮ್ಮ ಹತ್ರ ಇದೆ ಅಂತ. ಹಾಗಾಗಿ ಎಷ್ಟೋ ಮನೆಗಳಲ್ಲಿ ಗೊಂಬೆಗಳು ಈಗ ಶೋಕೇಸ್ನಲ್ಲಿರುತ್ತೆ ಆಟ ಆಡದೆ ಇರೋದ್ರಿಂದ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಸಂದೇಶವನ್ನು ಕಳಿಸಿದ್ದಾರೆ. ಗೊಂಬೆಗಳು ಅಂದರೆ ದಸರಾ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಇಡ್ತಾ ಇದ್ದಂಥ ಗೊಂಬೆಗಳೆಲ್ಲ ನೆನಪಿಗೆ ಬರ್ತಾ ಇದೆ. ನೆನಪಿಸಿದ ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ನನಗೆ ಗೊಂಬೆ ಕೊಡಿಸೋದಕ್ಕೆ ಇಷ್ಟ ಆಗುತ್ತೆ ನನ್ನ ಮಗನಿಗೆ, ಆದರೆ ನನಗೆ ಗೊಂಬೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸದಾನಂದ ಹೆಚ್ ಎಸ್ ಆರ್ ಲೇಔಟ್ ಬೆಂಗಳೂರಿನಿಂದ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ರೆ ಯಾವುದೋ ಕಾಲದ ಜ್ಞಾಪಕ ಬರ್ತಾ ಇದೆ ಅಂತ ಕೀರ್ತನ ಕೆ ಪಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮ ಸನ್ಸೆಟ್ ಸುರಭಿ ಸುಂದರವಾಗಿ ಮುಡಿ ಬರ್ತಾ ಇದೆ, ತುಂಬ ಧನ್ಯವಾದಗಳು, ಒಂದು ಒಳ್ಳೆಯ ಟಾಪಿಕ್ ತಗೊಂಡಿದ್ದೀರಾ ಅಂತ ಮೋಹನ್ ಕುಮಾರ್ ಕಗ್ಗೇರಿ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಮುಸ್ಸಂಜೆ ಮಾತು ಚಿತ್ರದ ಟೈಟಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ಮುಸ್ಸಂಜೆ ಮಾತು ಚಿತ್ರದ ಹಾಡನ್ನು ಕೇಳಿದ್ವಿ. ಮುಸ್ಸಂಜೆ ಹೊತ್ತಲ್ಲಿ ನಾವು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವಿಶ್ವ ಗೊಂಬೆ ದಿನದ ಪ್ರಯುಕ್ತ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಸಾಗಿದ್ವಿ. ಮಾತಾಡಿದಂಥ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಕಾರ್ಯಕ್ರಮದ ಕೊನೆಯಲ್ಲಿ ಕೆರೆ ಬೇಟೆ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಜ್.

ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದರೆ, ನಾನು ಸಣ್ಣವನಿದ್ದಾಗ ಆಡಿದ ಆಟ ಸಾಮಾನುಗಳು ಹೆಚ್ಚಾಗಿ ನನ್ನ ಬಳಿ ಈಗ ಇಲ್ಲ, ಆದರೆ ಈಗ ಸಣ್ಣ ಸಣ್ಣ ಕಾರ್ಗಳು ಡಿಫ್ರೆಂಟ್ ಆಟ ಸಾಮಾನುಗಳನ್ನ ಕಲೆಕ್ಟ್ ಮಾಡುವಂಥ ಆಸೆ ಇದೆ ಅಂತ. ಧನ್ಯವಾದ ನಿಮ್ಮ ಸಂದೇಶಕ್ಕೆ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ @2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ

0: ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ಧಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟ್ರಗಳು ವಿಶ್ವದ ಜನಸಂಖ್ಯೆಯ ಸುಮಾರು 1/4 ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟ್ರಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ ವಾಣಿಜ್ಯ ಸಾಗಣೆಯ ವಿರುದ್ದ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 10 ಲಕ್ಷ ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು

0: ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35 ಲಕ್ಷ ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ್ದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆ ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ದೇಶ ವಿದೇಶಗಳ ಗಣ್ಯರಿಂದ ಅಭಿನಂದನೆ. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 4,399 ದಿನಗಳ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ದೇಶ ವಿದೇಶದ ಗಣ್ಯರು ಶುಭಾಶಯ ಕೋರಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್, ಭಾರತದ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದಂತಹ ಅನುರಕುಮಾರ ದಿಸಾನಾಯಕ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಭವಿಷ್ಯ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯಿತು. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ, ಸಂಶೋಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಅವರು ಕರ್ನಾಟಕದ ಪ್ರಗತಿಗೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಮಹತ್ವದ ತೀರ್ಮಾನಗಳನ್ನು ವಿವರಿಸಿ ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ದಾರೆ. ಖಾಸಗಿ ವಲಯಕ್ಕೆ ಸಮನಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ನೀಡುವುದು, ಪೌಷ್ಟಿಕಾಂಶ, ಆರೋಗ್ಯ, ಕಲಿಕೆಯ ಫಲಿತಾಂಶಗಳು, ಕೌಶಲ್ಯ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರತೆಯ ಸೂಚಕಗಳಲ್ಲಿನ ಅಳೆಯಬಹುದಾದ ಸುಧಾರಣೆಗಳಿಗಾಗಿ ರಾಜ್ಯಗಳಿಗೆ ಉತ್ತೇಜನ ನೀಡುವುದು ಪ್ರಮುಖವಾಗಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಮಾನವ ಬಂಡವಾಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳನ್ನು ಎದುರಿಸುವ ವಾತಾವರಣ ನಿರ್ಮಿಸುವುದು ಹಾಗೂ ನಿರ್ದಿಷ್ಟ ಸಮಯದ ಒಳಗೆ ಗ್ರಾಮೀಣ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳನ್ನು ಸುಧಾರಿಸುವಲ್ಲಿ ಗಮನ ಹರಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಕ ಸಿಎಸ್ಆರ್ ನಿಯಮಗಳನ್ನು ಜಾರಿಗೊಳಿಸುವ ಕುರಿತು ಸಲಹೆ ನೀಡಿದರು. ಸರ್ಕಾರವು ವ್ಯಾಪಾರ ಸುಲಭಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಿರುವಾಗ ಉದ್ಯಮಗಳು ಮುಂದಿನ 3 ವರ್ಷಗಳ ಕೌಶಲ್ಯ ಮಾನದಂಡ ಕೇಂದ್ರೀಕೃತ ಉದ್ಯೋಗ ಪೋರ್ಟಲ್ ಮೂಲಕ ಉದ್ಯೋಗದ ಅಗತ್ಯತೆಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ನಗರ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನು ಬಲಪಡಿಸುವುದು. ಬೆಂಗಳೂರು ಭಾರತದ ಬೆಳವಣಿಗೆಯ ಕೇಂದ್ರವಾಗಿರುವುದರಿಂದ ಇತರ ರಾಜ್ಯಗಳಿಂದ ಹೆಚ್ಚಿನ ವಲಸೆಯ ಕಾರಣಗಳಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಮೂಲಸೌಕರ್ಯ ಅನುದಾನವನ್ನು ನೀಡಬೇಕು. ಬೆಂಗಳೂರನ್ನು ನೆರೆಯ ಸ್ಯಾಟಲೈಟ್ ಟೌನ್ಗಳಾದಂತಹ ಕೋಲಾರ, ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಸಂಪರ್ಕಿಸಲು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಮಂಜೂರು ಮಾಡುವಂತೆ ವಿನಂತಿಸಿದ್ದಾರೆ. ಈ ಪರಿವರ್ತನೆಯ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಹೊಂದಲು ಕರ್ನಾಟಕವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,08,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಮತ್ತು ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗುತ್ತಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವ ಜನತೆ ರಾಷ್ಟದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
2: With all these problems, what we are facing in the world today, India is the fastest growing economy of the world. I am not telling because of the huge vastness of this country. There are some issues. India's economy is growing. There are some problems. But in spite of the Middle East problem, in spite of the Iran, US, Ukraine, Russia, India's economy is growing fast. I would like to tell, 19th century was UK century, England century. 20th century was initially, it was USSR century. After the collapse of the USSR, it was the US century. Make my words, you can record my words. 21st century is India century. That century belongs to India. So we want to become Vikasita Bharat by 2047. There, that Vikasita Bharat, you will be a senior citizens or at least matured citizens at that time. And I would like to tell you, is Bharat ko dekhne ke liye aapko ek saubhagya mila hai, isme ek aap contribution karna chahiye. I don't say compromise your comforts, but with that, achieving that comfort also, you can contribute something to the society, something to the nation, and also never forget the sacrifice which has been done by your parents. Many parents may be so also, they might have struggled so much. Pay your hostel fees, so many things. So never forget that. Treat them well. If they are happy, you will be happy. If they are not happy, at their age, you will also feel the same main treatment. Never do that.
1: ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮದಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
3: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನು ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನು ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದ್ದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರ ಇಲ್ವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
1: ಬಳಿಕ ಇಲಾಖೆ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದತ್ತು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ವರ್ಷ ದತ್ತು ಪಡೆದವರಲ್ಲಿ ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಮುಂತಾದ ಮಹಾನಗರಗಳ ಪೋಷಕರು ಮಕ್ಕಳನ್ನು ದತ್ತು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಉತ್ತಮ ಪ್ರಗತಿ ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಪ್ರಧಾನಮಂತ್ರಿಗಳ ಸುರಕ್ಷಾ ಬಿಮಾ ಯೋಜನೆ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗ ಎರಡು ಯೋಜನೆಗಳು ನಮ್ಮ ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತೇಳಿ, ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ, ಅವರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು ಇಲ್ಲ ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ 2330 ಜನ ಸಾವುಗಳು ಆಗಿರುವಂತ ಕುಟುಂಬಗಳಿಗೆ 46.60 ಕೋಟಿ ಅಷ್ಟು ನಾವು ಅವರ ಕುಟುಂಬಕ್ಕೆ ವಾರಸುದಾರರಿಗೆ ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಜಮಾ ಮಾಡಲಾಗಿದೆ. ಹಾಗೇನೆ ಇನ್ನೊಂದು ಸ್ಕೀಮು ಏನ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ ಅಂತ ಅಂದ್ರೆ ಇದು ಪ್ಯೂರ್ಲಿ ಅಪಘಾತ ವಿಮೆ, ಆಕ್ಸಿಡೆಂಟಲ್ ಡೆತ್ ಆಗಿರುವಂತವ್ರಿಗೆ ಕೊಡುವಂತದ್ದು. ಇದು 18 ವರ್ಷದಿಂದ 70 ವರ್ಷ ಇರುವಂತ ಫಲಾನುಭವಿಗಳಿಗೆ ಕೊಡುವಂತದ್ದು. ಇದು ಒಟ್ಟಾರೆ 363 ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7,12,00,000 ನಾವು ಆ ಫಲಾನುಭವಿ ಕುಟುಂಬಗಳಿಗೆ ಅವರ ಕುಟುಂಬದ ಎಸ್ಪಿ ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಒಟ್ಟಾರೆ ಎರಡು ತಗೊಂಡ್ರೆ ಪಿಎಂ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಾದ್ಯಂತ 2,693 ಮೃತ ಕುಟುಂಬಗಳಿಗೆ 53,72,00,000 ಅಷ್ಟು ನಾವು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದೊಂದು ಭಾರತ ಸರ್ಕಾರದ ಒಳ್ಳೆ ಯೋಜನೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು, 18 ವರ್ಷದಿಂದ 50 ವರ್ಷ ಇರುವಂತ ಎಲ್ಲ ಎಸ್ಬಿ ಖಾತೆದಾರರಿಗೆ 436 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು, ವರ್ಷಕ್ಕೆ ಒಂದ್ ಸರಿ ಕಟ್ಟುವಂತದ್ದು. ಅದು ಈ ಜೂನ್ ತಿಂಗಳಿಂದ ಶುರು ಆಗ್ತದೆ. ಅವರ ಹೋಗಿ ಬ್ಯಾಂಕ್ಗಳಲ್ಲಿ ಆ ಫಾರ್ಮ್ ನ ನೋಂದಾಯಿಸಿಕೊಂಡ್ರೆ ತಾನಾಗಿ ಪ್ರತಿ ವರ್ಷ ಆಟೋ ಡೆಬಿಟ್ ಆಗ್ತದೆ. ಅವರೇನು ಪ್ರತಿ ವರ್ಷ ಹೋಗಿ ಕೊಡುವಂತ ಫಾರ್ಮ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರು ಬ್ಯಾಲೆನ್ಸ್ ಇಟ್ಟಿರಬೇಕು, 436 ರೂಪೀಸ್ ಬ್ಯಾಲೆನ್ಸ್ ಇಟ್ಟರೆ ಪ್ರತಿ ವರ್ಷ ತಾನಾಗಿ ಆಟೋ ಡೆಬಿಟ್ ಆಗ್ತದೆ. ಆ ಕುಟುಂಬಕ್ಕೆ ಏನಾದ್ರೂ ಸಾವು ಆಯ್ತು ಅಂದ್ರೆ 2,00,000, ಅಥವಾ ಅಪಘಾತ ಆಗಿ ಅವ್ರಿಗೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅವ್ರಿಗೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ 1,00,000 ಕೊಡುವಂತದ್ದು ಈ ಒಂದು PMJJBY ನಲ್ಲಿ ಇರುವಂತದ್ದು.
1: ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
5: Made a major improvement. From almost 460 billion, we have doubled our overall exports. The key growth areas in exports have been our services exports, and in goods export, we have grown significantly as far as electronic goods exports are concerned, engineering goods exports are concerned, drug and pharma is there, spices, coffee, tobacco. So number of items have actually seen a major jump in exports in last 12 years. In services exports, in fact, we have actually grown from 100 billion to almost 421 billion. So it's a growth of almost 4 times. However, we feel that still there is a lot of untapped potential, and in that background, effort has been in last 5 years to diversify our exports, to build trusted relationships, to develop supply chain resilience through multiple FTAs.
1: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 MHz ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 8:01 ಆಗಿದೆ. ಈಗ ಕೆಲವು ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಯುವರತ್ನ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್. ಗೌಸ್ಪೀರ್ ರವರ ಸಾಹಿತ್ಯ, SS ತಮನ್ ರವರ ಸಂಗೀತ ಈ ಗೀತೆಗಿದೆ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 8:09:36. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 8:10 ಕೇಳಿ NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ.

ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 9:15.49. ತಂಪಾದ ಈ ರಾತ್ರಿ ಇಂಪಾದ ಹಿಂದಿ ಗೀತೆಗಳನ್ನ ಕೇಳುವಂತ ಸುಕೂನ್ ಕಿ ಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ಕೊಡುವಂತ ಗೀತೆಗಳನ್ನ ಕೇಳ್ತಾ ಸಾಗೋಣ. ಹಾಗೆ ಗೀತೆಗಳನ್ನ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ ಸ್ನೇಹಿತರೆ. 9408091013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಸುಕೋನ್ ಕೇಪಲ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಘರ್ ಚಿತ್ರದ ಗೀತೆ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ಗುಲ್ಜಾರ್ ರವರ ರಚನೆ, ಆರ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ.

ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮೊದಲನೇ ಗೀತೆಯನ್ನ ಕೇಳಿದ್ದಾಯ್ತು, ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಬಾಂಬೆ ಚಿತ್ರದಿಂದ ಚಿತ್ರಾರವರ ಗಾಯನ, ಮೆಹಬೂಬ್ ರವರ ರಚನೆ, ಯಾ ರೆಹಮಾನ್ ರವರ ಸಂಗೀತ ಸಂಯೋಜನೆ.

ಡಿ ಡಿ ಎಲ್ ಜಿ ಚಿತ್ರದ ಗೀತೆಯನ್ನ ಈಗಷ್ಟೇ ಕೇಳಿದ್ರಿ. ಈ ಗೀತೆಯನ್ನ ಮೆಚ್ಚಿ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಗೀತೆಯನ್ನ ಮೆಚ್ಚಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಈಗ ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಮೀರ್ ರವರ ರಚನೆ, ಜತಿನ್ ಲಲಿತ್ ರವರ ಸಂಗೀತ ಸಂಯೋಜನೆ.

ಸುಕೋನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಗೀತೆಗಳನ್ನು ಮೆಚ್ಚಿ ಶಾಂತ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಗ್ಯಾಂಗ್ಸ್ಟರ್ ಚಿತ್ರದು, ಕೆ ಕೆ ರವರ ಗಾಯನ, ಸಯೀದ್ ಖಾದ್ರಿರವರ ರಚನೆ, ಪ್ರೀತಮ್ ರವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:12 ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಒಂದಷ್ಟು ಸಂದೇಶಗಳನ್ನ ನೋಡುವಂತಹ ಸಮಯ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಸುಕೂನ್ ಕಿ ಪಲ್ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡ್ತಿರುವಂತಹ ನಿರೂಪಕರಿಗೆ ತುಂಬ ಹೃದಯದ ಧನ್ಯವಾದಗಳು. ತಂಪಾದ ರಾತ್ರಿ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರೆ ದಿನವಿಡೀ ಆದ ಆಯಾಸ ಒತ್ತಡ ಎಲ್ಲವೂ ಮರೆತು ಹೋಗುತ್ತದೆ. ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಸುಕೂನ್ ಕಿ ಪಲ್ ಕಾರ್ಯಕ್ರಮ ಕೇಳುವುದೇ ಮನಸ್ಸಿಗೆ ಆನಂದ, ಪ್ರತಿದಿನ ಕೇಳಲು ಕಾಯ್ತಾ ಇರ್ತೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೀಠದಿಂದ, ಮೇಡಮ್ ಅವರೇ, ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇರುವಂತಹ ಗೀತೆಗಳು ನನ್ನ ಮನಸ್ಸಿಗೆ ಬಹಳ ಹಿಡಿಸ್ತಾ ಇದ್ದಾವೆ. ಗೀತೆಗಳ ಆಯ್ಕೆ

ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ದೇಖೋನ ಅನ್ನೋ ಗೀತೆ ಮುಡಿ ಬರ್ತಾ ಇದೆ. ಫನ ಚಿತ್ರದಿಂದ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್ ರವರ ಗಾಯನ, ಪ್ರಸೂನ್ ಜೋಶಿ ರವರ ರಚನೆ, ಜತನ್ ಲಲಿತ್ರವರ ಸಂಗೀತ ಸಂಯೋಜನೆ.

ಸುಕುನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಜಯಪುರದಿಂದ ಇಸ್ಮಾಯಿಲ್ ರವರ ಸಂದೇಶ ಬಂದಿದೆ. ಕಾರ್ಯಕ್ರಮ ತುಂಬಾನೇ ಸೊಗಸಾಗಿ ಮೂಡಿ ಬರ್ತಾ ಇದೆ ಮೇಡಮ್, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಇವತ್ತಿನ ಸುಕುನ್ ಕಿ ಪಲ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಸಿರ್ಫ್ ತುಮ್ ಚಿತ್ರದಿಂದ, ಅಲ್ಕಾ ಯಾಜ್ಞಿಕ್ ಹಾಗೂ ತಂಡದವರ ಗಾಯನ, ಸಮೀರ್ ಅವರ ರಚನೆ.

0: ಸ್ನೇಹಿತರೆ, ಸುಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗಿತ್ತು ನಮ್ಮ ಪಯಣ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ. ಇನ್ನು ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂದೇಶಗಳನ್ನ ಕಳಿಸೋ ಮೂಲಕ ನೀವೆಲ್ಲರೂ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ರಿ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮನ ಕೇಳಿದಂಥ ಎಲ್ಲ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:01:36. ಇಂಪಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಇದೆ. ಯೂಶಲಿ ನಾವು ಒಂದು ವಿಷಯವನ್ನ ಸೆಲೆಕ್ಟ್ ಮಾಡಿಕೊಂಡು ಆ ವಿಷಯದ ಬಗ್ಗೆ ಮಾತಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಸಾಕ್ತೀವಿ ಅಲ್ವಾ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುವಂತಹ ಹಾಡುಗಳ ವಿಶೇಷತೆ ಅಥವಾ ಸ್ಪೆಷಾಲಿಟಿ ಅಥವಾ ಹೈಲೈಟ್ಸ್ ಏನು ಅಂತ ನಾನು ತಿಳಿಸೋಲ್ಲ, ನೀವು ತಿಳಿಸ್ಬೇಕು. ಸೊ ಇವತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ಲಿ ನಿಮ್ಮದೇ ಮಾತು, ಜೊತೆಗೆ ನಾವಿವತ್ತು ಕೇಳೋದು ಹಳೆಯ ಮಧುರವಾದ ಕನ್ನಡ ಗೀತೆಗಳನ್ನ. ನೀವೆಲ್ಲರೂ ಕೇಳಿರುವಂತಹ ಬಹಳ ಇಷ್ಟಪಟ್ಟಿರುವಂತಹ ಹಾಡುಗಳು ಪ್ರಸಾರ ಆಗುತ್ತೆ. ಒಂದೊಂದು ಹಾಡಲ್ಲೂ ಒಂದೊಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಸೊ ಅದೇನು ಅಂತ ನಿಮ್ಗೆ ಗೊತ್ತಿದ್ರೆ ನಮಗೆ ತಿಳಿಸ್ಬೋದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ

ಸಂದೇಶಗಳು ಬರಲಿ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯವನ್ನು ಮಾತಾಡ್ತಾ ಇಲ್ಲ, ಆದರೆ ಈಗ ಪ್ರಸಾರವಾಗುವಂತಹ ಹಿಟ್ ಹಾಡುಗಳ ಹಿಟ್ ಹಾಡುಗಳನ್ನ ಕೇಳಿದ ನಂತರ ನಿಮಗೆ ಆ ಹಾಡುಗಳಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಅನಿಸುತ್ತೋ ಅದನ್ನು ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೇಕು. ಯೂಶ್ವಲಿ ಒಂದು ಹಾಡನ್ನು ಕೇಳಿದಾಗ ನಾವು ಆ ಹಾಡಲ್ಲಿರುವಂಥ ಸ್ಪೆಷಾಲಿಟಿ ಏನು ಅನ್ನೋದನ್ನು ನೋಟಿಸ್ ಮಾಡೇ ಮಾಡ್ತೀವಿ, ಅದನ್ನು ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಆದರೆ ನಿಮಗೂ ಸಹ ಗೊತ್ತೇ ಇರುತ್ತಲ್ವಾ, ಅಂಥದ್ದನ್ನು ನೀವು ಕೂಡ ಇವತ್ತು ಹಂಚ್ಕೋಬಹುದು ನಮ್ಮ ಜೊತೆಗೆ. ಈಗ ಮಯೂರ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿರವರ ಗಾಯನ, ಜಿ ಉದಯಶಂಕರ್ ರವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ.

ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ 70-80 ದಶಕದ ಸುಂದರ ಸುಮಧುರ ಗೀತೆಗಳು. ಇನ್ನು ಈಗಷ್ಟೇ ಪ್ರಸಾರವಾದಂಥ ಮಯೂರ ಚಿತ್ರದ ಗೀತೆಯ ಹೈಲೈಟ್ ಏನಿರಬಹುದು ತಿಳಿಸಿ ಅಂತ ಕೇಳಿದ್ದೆ. ಸೈಲೆನ್ಸ್ ಈಸ್ ಅ ವೇ ಆಫ್ ಕಮ್ಯುನಿಕೇಷನ್ ಅಂತ ಸುರೇಶ್ ಮುನವಳ್ಳಿ ಮುಧೋಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಯಕ ನಾಯಕಿ ಮೌನವಾಗಿ ಕಣ್ಣಲ್ಲೇ ಮಾತಾಡ್ತಾರೆ ಅಲ್ವಾ ಅಂತ ಅನುಷಾರ್ ಅವರು ಕೇಳ್ತಾ ಇದ್ದಾರೆ. ಕೇಳೋದೇನು ಇಲ್ಲ, ಇವತ್ತೇನಿದ್ರು ನಿಮ್ಮದೇ ಮಾತು ಕಣ್ಣಲ್ಲೇ ಮಾತಾಡ್ತಾರೆ ಅಂದರೆ ಯಾಕೆ? ಪ್ರೀತಿಯ ಭಾಷೆ ಕಣ್ಣಿನ ಭಾಷೆ ಎರಡೂ ಒಂದೇ ಅಲ್ವಾ?

ಹಾಗಾಗಿ ಕಣ್ಣಲ್ಲೇ ಪ್ರೇಮಿಗಳು ಮಾತಾಡ್ತಾರೆ. ಈಗ ಮುಂದಿನ ಮಧುರವಾದ ಗೀತೆಯನ್ನು ಕೇಳುವಂತಹ ಸಮಯ. ಈ ಹಾಡನ್ನು ಕೇಳಿ ಈ ಹಾಡಿನ ಹೈಲೈಟ್ ಏನು ನಿಮ್ಮ ಪ್ರಕಾರ ಅಂತ ನಮಗೆ ಮೆಸೇಜ್ ಮಾಡಿ, ಓಕೆನಾ? ಹಾಡಿನ ಸಾಹಿತ್ಯ ಆಗಿರ್ಬೋದು ಅಥವಾ ಹಾಡಿನ ಚಿತ್ರೀಕರಣದ ಒಂದು ಲೊಕೇಶನ್ ಆಗಿರಬಹುದು, ಸಂಗೀತ ಸಾಹಿತ್ಯ ಯಾವುದಾದ್ರೂ ಆಗಿರ್ಬೋದು, ಯಾವುದು ನಿಮಗೆ ಸ್ಪೆಷಲ್ ಅಂತ ಅನಿಸುತ್ತೋ ಅದನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ, ಓಕೆನಾ? ಈಗ ಭಲೆ ಜೋಡಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಜಾನಕಿರವರ ಗಾಯನ, ಜಿ ಉದಯಶಂಕರ್ ರವರ ರಚನೆ, ಆರ್ ರತ್ನಾರವರ ಸಂಗೀತ ಸಂಯೋಜನೆ.

ನಾವಿದ್ದೀವಿ ಇವತ್ತು ಯಾವ ವಿಷಯವನ್ನು ಮಾತಾಡ್ತಾ ಇಲ್ಲ, ಅದರ ಬದಲಿಗೆ ಹಾಡುಗಳನ್ನ ಕೇಳ್ತಾ ಆ ಹಾಡುಗಳಲ್ಲಿರುವಂಥ ಹೈಲೈಟ್ ನಿಮ್ಮ ಪ್ರಕಾರ ಏನು ತಿಳಿಸಿ ಅಂತ ಕೇಳಿದ್ದೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ರಾಜನ್ ನಾಗೇಂದ್ರ ಹಾಗೂ ಎಸ್ ಜಾನಕಿರವರ ಗಾಯನ ಹಾಗೂ ಆ ಸಂಗೀತ ಇರುವಂತಹ ಗೀತೆ ಹಾಗಾಗಿ ತುಂಬ ಇಷ್ಟ ಆಯಿತು, ಅದು ಈ ಹಾಡಿನ ಹೈಲೈಟ್ ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಮುನವಳ್ಳಿ ಮುದೋಳದಿಂದ. ಹಾಗೆ ಜಿ ಎಸ್ ಭೋಜರಾಜ್, ಸುಧಾ ಸೋಮಶೆಟ್ಟಿ ಹಳ್ಳಿ ಚನ್ನಗಿರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಳೆ ಹಾಡುಗಳೇ ಸೂಪರ್, ಎಷ್ಟು ಕೇಳಿದರೂ ಚೆನ್ನಾಗಿರುತ್ತೆ, ಸೂಪರ್ ಅಂತ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಗಳಿಗೆ. ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದು. ಸೂಪರ್ ಹಿಟ್ ಆದ ಹಾಡುಗಳನ್ನೇ ಕೇಳ್ತಾ ಇದ್ದೀವಿ. ಈ ಗೀತೆಯನ್ನು ಕೇಳಿ ಈ ಗೀತೆಯಲ್ಲಿ ಏನು ವಿಶೇಷತೆ ಇದೆ ಅಂತ ನಿಮಗನ್ಸುತ್ತೆ ಅದನ್ನು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಗಾಯನ, ಆರ್ ಎನ್ ಜಯಗೋಪಾಲ್ರವರ ರಚನೆ, ಎಂ ರಂಗರಾವ್ರವರ ಸಂಗೀತ ಸಂಯೋಜನೆ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಯಾವ ವಿಷಯವನ್ನೂ ಮಾತಾಡ್ತಾ ಇಲ್ಲ, ನಿಮಗಿಷ್ಟ ಆಗುವಂತಹ 70-80ರ ದಶಕದ ಸೂಪರ್ ಹಿಟ್ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಆ ಗೀತೆಗಳ ಸ್ಪೆಷಾಲಿಟಿಯನ್ನು ನೀವು ತಿಳಿಸ್ತಾ ಇದ್ದೀರಾ ಸಂದೇಶಗಳನ್ನ ಕಳಿಸೋ ಮೂಲಕ. ಈಗ ಸಂದೇಶಗಳನ್ನ ನೋಡುವಂತಹ ಸಮಯ. ಆನಂದ ಕುಲಕರ್ಣಿ ಸುಲೇಪೇಟೆದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಆರ್ ಜೆ ಕುಸುಮ ಮೇಡಮ್ ಅವರಿಗೆ ನಮಸ್ಕಾರ. ಈ ಹಾಡಿನ ಬಗ್ಗೆ ಹೇಳಬೇಕಂದ್ರೆ ಇನಿಯನ ಪ್ರೀತಿ ಪಡೆದುಕೊಳ್ಳೋದಕ್ಕೋಸ್ಕರ ನಾಯಕಿ ಹಾಡಿರುವ ಈ ಗೀತೆ ಮತ್ತು ಈ ಗೀತೆಯ ರಚನೆಕಾರರು ಈ ಸುಂದರ ಇಂಪಾದ ಸಂಗೀತಮಯ ಗೀತೆ ರಚಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಮೌನ ಅಂತ ಮೊದಲನೇ ಗೀತೆಗೆ ಇವರು ಈಗ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದ. ಹಾಗೆ ಆಲಿಸುವು ಇನಿಯ ಹಾಡು 70ರ ದಶಕದ ಕನ್ನಡ ಚಿತ್ರರಂಗದ ಒಂದು ಅದ್ಭುತ ಪ್ರೇಮ ಗೀತೆಯಾಗಿದೆ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುರೇಶ್ ಮುನವಳ್ಳಿ ಮುಧೋಳದಿಂದ ಹೇಳ್ತಾ ಇದ್ದಾರೆ, ಸಂತೋಷದಿಂದ ಬಾಳುವುದು ಮುಖ್ಯವಾಗುತ್ತೆ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಅಂತ. ಹಾಗೆ ಬಲೆ ಜೋಡಿ ಚಿತ್ರದ ಗೀತೆ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಒಂದೊಂದು ಹಾಡಲ್ಲೂ ಸಹ ಒಂದೊಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮೆಲ್ರಿಗೂ ಆ ವಿಶೇಷತೆಗಳು ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೊಳ್ತಾ ಈಗ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಚಂದನದ ಗೊಂಬೆ ಚಿತ್ರದ್ದು. ಈ ಹಾಡನ್ನು ಕೇಳಿ ಈ ಹಾಡಲ್ಲಿ ಏನು ಸ್ಪೆಷಾಲಿಟಿ ಇದೆ ಅನ್ನೋದನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯರವರ ಗಾಯನ, ಚಿಯುದಯ ಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

ಕಾರ್ಯಕ್ರಮ ತುಂಬಾ ಮಧುರವಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು? ಮಾಧವಿ ನಾಗರಾಜ್, ನಂಗಲಿ ಮುಳಬಾಗಿಲು ಇಲ್ಲಿಂದ. ಹಾಗೆ ಹನುಮಂತ ನಾಗರಬೆಂಚಿಯಿಂದ, ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಚೆನ್ನಾಗಿದೆ, ಹಾಗಾಗಿ ಇದು ಎವರ್ಗ್ರೀನ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಉಡುಪಿಯಿಂದ. ಹಾಗೆಯೇ ನಾಯಕಿಯ ನಾಚಿಕೆ, ನಟನ ತುಂಟತನ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ಗೀತೆಯಲ್ಲಿ ಹೈಲೈಟ್ ಇದಾಗಿತ್ತು ಅಂತ ಇದ್ದಾರೆ. ಹಾಗೆ ಸೂಪರಾದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಮೇಡಮ್, ಧನ್ಯವಾದಗಳು. ಊಟ ಆಯ್ತಾ ಮೇಡಮ್ ಅಂತ ಸುಧಾ ಬೂದಿಹಾಳ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಊಟ ಆಯಿತು, ನಿಮ್ಮದು ಊಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಸೂಪರ್ ಹಿಟ್ ಸಾಂಗ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಸುರೇಶ್ ರವರು. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಯಾರಿದು? ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ಪ್ರಣಯ ಜೋಡಿಗಳಾದ ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವರ ನಡುವಿನ ಕೆಮಿಸ್ಟ್ರಿ ಈ ಹಾಡಿನ ಜೀವಾಳ ಅಂತ ಎ ಹರಿಹರನ್ ವಿಜ್ಞಾನನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ಇಬ್ಬರು ಪ್ರೇಮಿಗಳು ಒಬ್ಬರಿಗಿಂತ ಒಬ್ಬರು ತಮ್ಮ ಮನ ಮತ್ತು ಹೃದಯದಿಂದ ಆಳವಾಗಿ ಪ್ರೀತಿಸುತ್ತಿದ್ದರೂ ಸಹ ಕೇವಲ ಮೇಲಿನ ತೋರಿಕೆಗೆ ವಯ್ಯಾರ. ಒಬ್ಬರಿಗೊಬ್ಬರು ಪರಸ್ಪರ ತಮ್ಮ ತಮ್ಮ ಪ್ರೀತಿಯ ಮಾತುಗಳಿಂದ ಸುಮಧುರ ಹಾಡಿನ ಮೂಲಕ ಹಂಚಿಕೊಂಡು ನಮ್ಮ ಕೇಳುಗರಿಗೆ ಸಂತೋಷದ ಲೋಕದಲ್ಲಿ ಮುಳುಗಿಸುತ್ತಿದ್ದೀರಾ ಎನ್ನಬಹುದು ಮೇಡಮ್ ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಒಂದು ಇಂಪಾದ ಗೀತೆ ಮೂಡಿ ಬರ್ತಾ ಇದೆ. ಎಷ್ಟು ಇಂಪಾಗಿದೆ ಅಂದರೆ, ಈ ತಂಪಾದ ಹೊತ್ತಲ್ಲಿ ಇಂತಹ ಗೀತೆಯನ್ನು ಕೇಳ್ತಾ ಇದ್ರೆ ಖಂಡಿತ ಯಾವುದೋ ಒಂದು ಲೋಕಕ್ಕೆ ಹೋದಾಗೆ ಅನಿಸುತ್ತೆ. ಯಾವ ಗೀತೆ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಧರ್ಮಸರಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ವಿಜಯನಾರಸಿಂಹರವರ ರಚನೆ, ಉಪೇಂದ್ರ ಕುಮಾರ್ ರವರ ಸಂಗೀತ ಸಂಯೋಜನೆ.

ನೀವು ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 10:30:40. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮದೇ ಮಾತು, ಅಂದರೆ ಗೀತೆಗಳು ಪ್ರಸಾರ ಆಗ್ತಾ ಇದೆ, ಗೀತೆಗಳ ಹೈಲೈಟ್ನ ನೀವು ತಿಳಿಸಿ ಅಂತ ಕೇಳಿದ್ದೆ. 70-80 ದಶಕದ ಗೀತೆಗಳು ಹಿರಿ ತಲೆಗಳೇ ಹೇಳಬೇಕು, ನಮಗಂತೂ ಗೊತ್ತಿಲ್ಲಪ್ಪ ಅಂತ ಅನುಷಾರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಈಗ ನಾವು ಅದೇ ಅಲ್ವಾ ಮಾಡ್ತಿರೋದು, ನಾವು ಹೇಳ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಾ, ಸಂಭಾಷಣೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾವಾಗಲೂ ಮಾತಾಡ್ತಾ ಇದ್ದರೆ ಅದಕ್ಕೆ ಅಷ್ಟೊಂದು ಅರ್ಥ ಇರೋದಿಲ್ಲ ಅಲ್ವಾ, ನಿಮ್ಮ ಮಾತಿಗೂ ಸಹ ಅವಕಾಶವನ್ನು ಕೊಡಬೇಕಲ್ವ. ಹಾಗಾಗಿ ಇವತ್ತು ಕನಸಿನ ಲೋಕ ಡಿಫ್ರೆಂಟ್ ಆಗಿದೆ ಅಂತ ಸ್ನೇಹಿತರು ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಹಾಗೆ ನೈಸ್ ಅಂಡ್ ಮೆಮೊರೇಬಲ್ ಸಾಂಗ್ ಫಾರ್ ಎವರ್ ಅಂತ ಸುರೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ, ಸಾಹಿತ್ಯ ಮತ್ತು ಸಂಗೀತ ಚೆನ್ನಾಗಿದೆ ಮೇಡಮ್, ನಿಮಗೆ ಧನ್ಯವಾದಗಳು ಅಂತ ಇದ್ದಾರೆ. ಹಾಗೆ ಶ್ರೀಧರ್ ಎಚ್ಚ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಇಬ್ಬರು ಕವಿಗಳ ಪ್ರೇಮ ನಿವೇದನೆ ಹಾಗೂ ಸಂಭಾಷಣೆ ಸೂಪರ್ ಮೇಡಮ್ ಅಂತ. ಧನ್ಯವಾದ, ಸರಿಯಾಗಿ ಗುರುತಿಸ್ತಾ ಇದ್ದೀರಾ ಹೈಲೈಟ್ನ ಗೀತೆಗಳಲ್ಲಿ. ಈಗ ಮತ್ತಷ್ಟು ಗೀತೆಗಳನ್ನ ಕೇಳುವಂತಹ ಸಮಯ. ಹೊಂಬಿಸಿಲು ಸಿನಿಮಾದ ಸೂಪರ್ ಹಿಟ್ ಗೀತೆ ಮೂಡಿ ಬರ್ತಾ ಇದೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಗೀತಪ್ರಿಯ, ಸಂಗೀತ ರಾಜನ್ ನಾಗೇಂದ್ರ.

ಕನಸಿನ ಲೋಕ ಕಾರ್ಯಕ್ರಮವನ್ನ ಕೇಳ್ತಾ ಸಂದೇಶವನ್ನ ಕಳಿಸಿದರೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಮೇಡಮ್, ಎಫ್ಎಂ ರೇನ್ಬೋದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕನಸಿನ ಲೋಕ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ತಂಪಾದ ಸಮಯದಲ್ಲಿ ಮಧುರವಾದ ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ರಿ, ನಿಜವಾಗಿಯೂ ಕನಸಿನ ಲೋಕಕ್ಕೆ ಹೋದಂತ ಅನುಭವವಾಗುತ್ತದೆ. ನಿಮ್ಮ ಸುಂದರ ನಿರೂಪಣೆ ಹಾಗೂ ಮನಮೋಹಕ ಹಾಡುಗಳ ಆಯ್ಕೆ ಕಾರ್ಯಕ್ರಮದ ಸೊಬಗನ್ನ ಇನ್ನಷ್ಟು ಹೆಚ್ಚಿಸುತ್ತವೆ. ಹಳೆಯ ಹಾಡುಗಳ ಸಿಹಿ ನೆನಪುಗಳನ್ನ ಮರುಕಳಿಸುವ ಈ ಕಾರ್ಯಕ್ರಮ ಶ್ರೋತೃಗಳ ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನ ನೀಡುತ್ತದೆ. ಇಂತಹ ಅದ್ಭುತ ಕಾರ್ಯಕ್ರಮವನ್ನು ನೀಡುತ್ತಿರುವ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದ. ಹಾಗೆ ಹಳೆ ಹಾಡುಗಳು ಸೂಪರ್ ಹಾಡುಗಳ ಆಯ್ಕೆ ಚೆನ್ನಾಗಿದೆ ಅಂತ ಆನಂದ ಕುಲಕರ್ಣಿ ಸುಲೇಪೀಠದಿಂದ ಹೇಳ್ತಾ ಇದ್ದಾರೆ. ಹಾಗೆ ಮನಸ್ಸು ಮನಸ್ಸುಗಳ ಕಲರವ ಭಾವ ಹೃದಯ ತುಂಬಿದ ಹಾಡು ಅಂತ ಸುರೇಶ್ ಮುನವಳ್ಳಿ ಮುದೋಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇಂದು ರಾತ್ರಿ ಎಲ್ಲ ಗೀತೆಗಳು ತುಂಬ ಚೆನ್ನಾಗಿ ಪ್ರಸಾರ ಆಗ್ತಾ ಇದೆ. ಕನ್ನಡ ಕಾಮನ ಬಿಲ್ಲು ನಿಲಯಕ್ಕೆ ವಂದನೆಗಳು ಅಂತ ಹೇಳ್ತಾ ಇರೋದು ವಿಜಯಪುರ ಕೆಸಿ ನಗರದಿಂದ ವಿಠಲರಾವ್ ಕುಲಕರ್ಣಿರವರು. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಸೀತಾರಾಮು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆಯನ್ನ ಕೇಳಿ, ಈ ಗೀತೆಯಲ್ಲಿ ನಿಮ್ಮ ಪ್ರಕಾರ ಏನು ಸ್ಪೆಷಾಲಿಟಿ ಇದೆ, ಹೈಲೈಟ್ ಇದೆ ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯರವರ ಗಾಯನ, ಜಿ ಉದಯಶಂಕರ್ ರವರ ರಚನೆ, ಸತ್ಯಂರವರ ಸಂಗೀತ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ಪ್ಲೇಲಿಸ್ಟ್ ಡಿಫ್ರೆಂಟ್ ಆಗಿದೆ ಅಂತ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 4538 ಇವ್ರು ಹೇಳ್ತಾ ಇದ್ದಾರೆ, ಹಳೆಯ ಮಧುರವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ. ಹಾಗೆ ನಾಯಕನನ್ನು ಕಳೆದುಕೊಂಡು ನಾಯಕಿ ಅವನ ನೆನಪಿನಲ್ಲಿ ಕನಸು ಕಾಣುವ ಗೀತೆ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಹಾಗೆ

ತಂಪಾದ ಗಾಳಿ, ಇಂಪಾದ ಸಂಗೀತ, ಸೊಂಪಾದ ನಿದ್ದೆಗೆ ಜೊತೆಯಾಗ್ತಾ ಇದೆ ಅಂತ ವಾಣಿಶ್ರೀ ಸೀತಾರಾಮ ಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ನೆನಪು ಮರುಕಳಿಸುವುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸತ್ತವರ ಮೆದುಳು ಬೇರೆಯವರಿಗೆ ಹಾಕಿ ಅವರ ಮಾಹಿತಿ ತಿಳಿಯುವ ವಿಧಾನವನ್ನು ಇತ್ತೀಚೆಗೆ ಸಂಶೋಧಿಸಿದ್ರು. ಆದರೆ ನಮ್ಮ ಶಂಕರ್ ನಾಗ್ ಅವರು ಯಾವಾಗಲೂ ಸಿನಿಮಾದಲ್ಲಿ ನಮಗೆಲ್ಲ ಇದನ್ನು ತಿಳಿಸಿದ್ರು. ಇಂತಹ ಅಪ್ರತಿಮ ನಾಯಕ ಬೇಗ ಕಾಲವಾಗಬಾರದಿತ್ತು. ಇಂದು ನಾವೆಲ್ಲರೂ ನೋಡ್ತಿರುವಂತಹ ಮೆಟ್ರೋ ಇವರ ಕನಸೇ ಅಂತ ಅನುಷಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹೌದು, ನಿಮ್ಮ ಮಾತು ನಿಜ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಡವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಸೀತಾರಾಮು ಚಿತ್ರದ ಹೆಣ್ಣಿನ ರೂಪ ಹಾಗೂ ಮನಸ್ಥಿತಿಯ ವರ್ಣನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲ ಹಾಡುಗಳು ಸೂಪರ್ ಮೇಡಮ್ ಅಂತ ಶ್ರೀಧರ್ ಹೆಚ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಓಲ್ಡ್ ಇಸ್ ಗೋಲ್ಡ್ ಗೀತೆಗಳು ಎವರ್ ಗ್ರೀನ್, ಯಾಕಂದರೆ ಸಾಹಿತ್ಯ ತುಂಬ ಚೆನ್ನಾಗಿರುತ್ತದೆ, ಹಾಡು ಕೇಳಲು ಬಹಳ ಹಿತವಾಗಿರುತ್ತದೆ ಅಂತ ರನ್ನ ಬೆಳಗಲಿ ಇಂದ ಶ್ವೇತಾ, ಚಿನ್ಮಯ್, ಸುಮಾ, ಮಹಂತೇಶ್ ಗಾಡವಿ ಇವರ ಸಂದೇಶ, ಗಾನವಿ ಅಂತ ಕಾಣುತ್ತೆ, ಗಾಡವಿ ಅಂತ ನೀವು ಟೈಪ್ ಮಾಡಿದ್ದೀರಾ ಅಂದ್ಕೊಳ್ತೀನಿ, ನಿಮ್ಮೆಲ್ಲರ ಸಂದೇಶ ಬಂದಿದೆ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಧರು ಚೌಗಲ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀನಿವಾಸ್ ಬೆಂಗಳೂರಿನಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ. ಇನ್ನು ಕೆಲವು ಗೀತೆಗಳನ್ನ ಕೇಳುವಷ್ಟು ಸಮಯ ಇದೆ, ಈಗ ಗೀತೆಗಳು ಪ್ರಸಾರವಾಗುತ್ತೆ. ಗೀತೆಗಳನ್ನ ಕೇಳ್ತಾ ಆ ಗೀತೆಗಳಲ್ಲಿ ನಿಮಗೆ ಹೈಲೈಟ್ ಏನಿದೆ ಅಂತ ಅನ್ಸುತ್ತೋ ಅದನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ, ಓಕೆನಾ? ನಮ್ಮ ವಾಟ್ಸಪ್ ಸಂಖ್ಯೆ 9489001013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಆಟೋ ರಾಜ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಜಿ ಉದಯಶಂಕರ್ ರವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

ಹಳೆಯ ಸುಮಧುರವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇರೋದಕ್ಕೆ ತುಂಬಾನೇ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿರೋದು ಶ್ವೇತಾ ಚೆಟ್ಟಿಮಾನಿ, ಭಾಗಮಂಡಲ, ಕೊಡಗು ಇಲ್ಲಿಂದ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ, ನುಗ್ಗೆಕಾಯಿ ಸಾರು, ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಎಂದಿನಂತೆ ಇನ್ವೈಟ್ ಮಾಡ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 2000 ಸಂದೇಶ ಇದು. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ ಹಾಗೂ ಆಹ್ವಾನಕ್ಕೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೀರಾ ಶ್ರೀನಿವಾಸ್ ರವರ ಸಂದೇಶ ಬಂದಿದೆ, ಕಾರ್ಯಕ್ರಮದ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. 70-80 ದಶಕದ ಗೀತೆಗಳು ಅಂದ್ರೇ ಅಷ್ಟಲ್ವಾ, ಅಂದರೆ ಓಲ್ಡ್ ಇಸ್ ಗೋಲ್ಡ್ ಗೀತೆಗಳನ್ನ ಕೇಳ್ತಾ ಇದ್ರೆ ಎಷ್ಟು ಮಧುರವಾಗಿದೆ ಅಂತ ಅನಿಸುತ್ತೆ. ಅದರಲ್ಲೂ ಈ ತಂಪಾದ ಹೊತ್ತಲ್ಲಿ ಕೇಳೋದಕ್ಕೆ ತುಂಬಾ ಇಂಪಾಗಿರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ಈಗ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ. ನಾನಿನ ಬಿಡಲಾರೆ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಶ್ರೀ ಉದಯಶಂಕರ್ ರವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

ಪ್ರಸಾರವಾದಂಥ ಎಲ್ಲ ಹಾಡುಗಳು ಖುಷಿ ನೀಡಿದ್ವು, ಶುಭರಾತ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ನನಗಂತೂ ನಮ್ಮ ಪ್ರಾಧ್ಯಾಪಕಿ ನೆನಪಾಗ್ತಾ ಇದ್ದಾರೆ, ಅವರು ನನಗಾಗಿ ಈ ಹಾಡನ್ನ ಹಾಡ್ತಾ ಇದ್ರು ಯಾಕೆ ಅಂತ ಗೊತ್ತಿಲ್ಲ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಅನುಷಾರವರು.

ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ನಾಗರಹಾವು ಚಿತ್ರದ ಎವರ್ಗ್ರೀನ್ ಹಾಡು. ಪಿ ಬಿ ಶ್ರೀನಿವಾಸರವರ ಗಾಯನ, ವಿಜಯ ನಾರಸಿಂಹರವರ ರಚನೆ, ವಿಜಯ ಭಾಸ್ಕರ್ ರವರ ಸಂಗೀತ ಸಂಯೋಜನೆ.

ನಾಗರ ಹಾವು ಚಿತ್ರದ ಗೀತೆಯನ್ನು ಕೇಳಿದ ನಂತರ ಅನುಷಾರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇದು ಮೊದಲ ಸ್ಲೋ ಮೋಷನ್ ಗೀತೆ ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಮತ್ತೊಬ್ಬರ ಸಂದೇಶ ಬಂದಿದೆ. ಯಾರಿದು? ನಂಬರ್ ಎಂಡಿಂಗ್ ವಿತ್ 08342. ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ. ನಾನ್ ಸ್ಟಾಪ್ ಸಂಜೆಯಲ್ಲಿ ಪೆಪ್ಪಿ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ಹಾಗೂ ವಿಷಯ ಕೂಡ ಚೆನ್ನಾಗಿತ್ತು. ಹಾಗೆ ಸನ್ಸೆಟ್ ಸುರಭಿಯಲ್ಲಿ ಮಧುರವಾದ ಗೀತೆಗಳನ್ನ ಪ್ರಸಾರ ಮಾಡಿದ್ರಿ. ಹಾಗೆ ಸುಕೋನ್ ಕೇಪಲ್ನಲ್ಲೂ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳಿಸಿದ್ರಿ. ಈಗ ಕನಸಿನ ಲೋಕದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಗೀತೆಗಳನ್ನ ಕೇಳಿಸ್ತಾ ಇದ್ದೀರಾ. ನಿಮ್ಮ ಹಾಡುಗಳ ಆಯ್ಕೆ ನಮಗೆ ಇಷ್ಟ ಆಗುತ್ತೆ. ಒಂದಕ್ಕಿಂತ ಒಂದು ಕಾರ್ಯಕ್ರಮದಲ್ಲಿ ವಿಭಿನ್ನ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಇವರು. ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇದು FM ರೇನ್ಬೋ ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 11:02. ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಸಮಯ ಆಗಿದೆ ಅಂತ ನಮ್ಮ ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ. ವೀಕೆಂಡ್ ಸ್ಪೆಷಲ್ ಕನಸಿನ ಲೋಕ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದ ಪಯಣದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ RJ ಕುಸುಮಾ.

ಇದು 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 11:04 ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 11:05

0: आजादी तो बर्बादी है।
1: क्या कहती हो?
0: हो जाती आजादी है।
1: नहीं नहीं।